ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಪಂಚಾಂಗ ಶ್ರಾವಣ 23 ಶಕವರ್ಷ 1948. ಶ್ರಾವಣದ ಮೊದಲನೆಯ ಶುಕ್ರವಾರದ ಶುಭ ಪ್ರದಾಯಕವಾದಂತಹ ಈ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸ್ತಾ ಇರೋದು ಆರ್ಜೆ ಅಶ್ವಿತಾ ಮಲ್ನಾಡ್. ಮಂಗಳ ಧ್ವನಿಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸೋಣ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 6:10 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೊಡ್ತಾರದು ನಾನು ಆರ್ಜೆ ಅಶ್ವಥ ಮಲ್ನಾಡ್. ಇಂದಿನ ದಿನ ಶ್ರಾವಣದ ಮೊದಲನೆಯ ಶುಕ್ರವಾರ. ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಆಶಿಸ್ತಾ, ಯಾವುದೇ ರೀತಿಯಾದಂತಹ ವಿಘ್ನ ಭಯಗಳು ಬಾಧೆಗಳು ಬಾಧಿಸದೇ ಇರಲಿ ಅಂತ ವಿಘ್ನವನ್ನು ನಿವಾರಿಸುವಂತಹ ವಿನಾಯಕನನ್ನು, ಅದರಲ್ಲೂ ಅಷ್ಟ ಗಣಪತಿಯನ್ನು ನೆನೆಯೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆರಂಭವನ್ನು ನೀಡೋಣ.

ನಿಜ ಅಲ್ವಾ, ತಾಯಿ ಶಾರದೆಯ ಕೃಪೆ ಇಲ್ಲ ಅಂತ ಹೇಳಿದ್ರೆ ಜೀವನವೆಲ್ಲ ಬರಿದೆ. ಕತ್ತಲೆಯ ಸಾಗರದಲ್ಲಿ ನಾವಿರಬೇಕಾಗತ್ತೆ. ಹಾಗಾಗಿ ಆ ತಾಯಿಯ ಕೃಪೆ ನಮ್ಮೆಲ್ಲರಿಗೂ ಲಭಿಸಲಿ ಅಂತ ನಾವು ಕೂಡ ಈ ಮೂಲಕ ಆಶಿಸ್ತೀವಿ. ಇವತ್ತು ಶ್ರಾವಣ ಶುಕ್ರವಾರ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಮಂಗಳಕರವಾದಂತಹ ದಿನ ಅಂತ ಪರಿಗಣಿಸಲಾಗುತ್ತೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಶ್ರಾವಣ ಮಾಸದ ಶುಕ್ರವಾರವನ್ನು ಲಕ್ಷ್ಮೀದೇವಿಯ ಆರಾಧನೆಗೆ ಬಹಳ ಮಹತ್ವದಿಂದ ಆಚರಿಸ್ತಾರೆ. ಏನಿದು ಕರ್ನಾಟಕ ಮಾತ್ರನ ಭಾರತದಲ್ಲಿ ಆಚರಿಸೋದಿಲ್ವಾ ಅಂತ ಕೇಳೋದಾದರೆ, ನಮ್ಮ ಕರುನಾಡಿನ ನಾಡದೇವತೆ ಯಾರು ಹೇಳಿ, ತಾಯಿ ಚಾಮುಂಡೇಶ್ವರಿ. ಶಕ್ತಿ ದೇವತೆ ಅಲ್ವಾ, ಶಕ್ತಿ ಪೀಠಗಳಲ್ಲಿ ಒಂದು.

ನಮ್ಮ ಕರುನಾಡಿನಲ್ಲಿ ಇರುವಂತಹ ಕರುನಾಡಿನ ಹೆಮ್ಮೆಯಾಗಿರುವಂತಹ ತಾಯಿ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ತಾಯಿ ಶಕ್ತಿ ದೇವತೆಯಾಗಿರುವಂತಹ ದುರ್ಗಾ ಮಾತೆ, ಚೌಡೇಶ್ವರಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಹೀಗೆ ಸ್ತ್ರೀಯ ನಾನಾ ರೂಪಗಳನ್ನು ಆರಾಧಿಸುವಂತಹ ಪೂಜಿಸುವಂತಹ ಶುಭ ಪ್ರದಾಯಕವಾದಂತಹ ದಿನ ಈ ಶ್ರಾವಣ ಶುಕ್ರವಾರ. ಈ ಶ್ರಾವಣ ಮಾಸ ಶಿವಪಾರ್ವತಿ ಲಕ್ಷ್ಮೀದೇವಿ ಸೇರಿದಂತೆ ದೇವತೆಗಳ ಆರಾಧನೆಗೆ ಅತ್ಯಂತ ಪವಿತ್ರವಾದಂಥ ಮಾಸ. ಅದರಲ್ಲೂ ಮಹಾಲಕ್ಷ್ಮಿಯ ಆರಾಧನೆ ವಿಶೇಷ. ಯಾಕಂತ ಹೇಳಿದ್ರೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರನೇ ವರಮಹಾಲಕ್ಷ್ಮಿ ವ್ರತವಾಗಿ ನಾವು ಆಚರಿಸ್ತೀವಿ.

ನಿಜ ಅಲ್ವಾ? ಶಿವ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ. ಆತನಿಗೆ ಬೇಕಾಗಿರೋದು ಸರಳವಾದಂತಹ ನಿಸ್ವಾರ್ಥವಾದಂತಹ ಭಕ್ತಿ. ಆ ನಿರ್ಮಲವಾದಂತಹ ಭಕ್ತಿಗೆ ಒಲಿಯುವಂಥವನು ಶಿವ. ಇನ್ನು ಇವತ್ತು ಶ್ರಾವಣ ಶುಕ್ರವಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಲಕ್ಷ್ಮಿ ಅಂತ ಹೇಳಿದ್ರೆ ಕೇವಲ ಧನವಲ್ಲ, ಆರೋಗ್ಯ, ಅನ್ನ, ಜ್ಞಾನ, ಧೈರ್ಯ, ಸಂತೋಷ, ಕುಟುಂಬದ ನೆಮ್ಮದಿ ಮತ್ತು ಸತ್ಕರ್ಮಗಳು ಲಕ್ಷ್ಮಿಯ ರೂಪಗಳೇ. ಆದ್ದರಿಂದ ಈ ದಿನ ದೇವಿಯನ್ನು ಆರಾಧಿಸುವುದರ ಜೊತೆಗೆ ಸಾಧ್ಯವಾದಷ್ಟು ಅನ್ನದಾನ, ಬಡವರಿಗೆ ಸಹಾಯ, ಗೋಸೇವೆ ಅಥವಾ ಅಗತ್ಯ ಇರುವವರಿಗೆ ನೆರವು ನೀಡೋದನ್ನ ಪುಣ್ಯಕರ ಅಂತ ಪರಿಗಣಿಸಲಾಗುತ್ತೆ.

ಲಕ್ಷ್ಮೀ ಕಟಾಕ್ಷ, ಉತ್ತಮವಾದಂತಹ ಕಥಾಹಂದರ ಇರುವಂತಹ ಚಿತ್ರ. ಸಮಯ ಸಿಕ್ಕಿದ್ರೆ ಈ ಚಿತ್ರವನ್ನು ದಯವಿಟ್ಟು ನೋಡಿ. ಇವತ್ತಿನ ಶ್ರಾವಣ ಶುಕ್ರವಾರನ ನಮ್ಮ ಒಂದು ದೈವಿಕವಾದಂತಹ ನಂಬಿಕೆ ಮತ್ತಷ್ಟು ಗಟ್ಟಿಯಾಗಿ ನಿಲ್ಲುವಂತಹ ಚಿತ್ರ. ಇವತ್ತಿನ ದಿನ ಮುತ್ತೈದೆಯರನ್ನು ಕರೆದು ಅರ್ಶನ, ಕುಂಕುಮ, ತಾಂಬೂಲವನ್ನು ನೀಡಿ ಗೌರವಿಸುವಂತಹ ಸಂಪ್ರದಾಯ ಇದೆ. ಅಷ್ಟು ಮಾತ್ರ ಅಲ್ಲ, ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಬೆಳಗಿಸಿ ಹೂವು, ಅರಿಶಿನ, ಕುಂಕುಮ, ಹಣ್ಣು, ನೈವೇದ್ಯಗಳನ್ನ ಸಮರ್ಪಿಸ್ತಾ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ, ಲಕ್ಷ್ಮೀ ಸ್ತೋತ್ರ ಅಥವಾ ಇತರ ದೇವರ ನಾಮಸ್ಮರಣೆ ಕೂಡ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಜನರು ಶ್ರಾವಣ ಶುಕ್ರವಾರದಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರ ಮೂಲಕ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡ್ತಾರೆ. ಆದರೆ ನೆನಪಿರಲಿ ಸ್ನೇಹಿತರೆ, ಲಕ್ಷ್ಮೀದೇವಿಗೆ ಹಣತೆಯ ದೀಪವೇ ಶ್ರೇಷ್ಠ. ಲಕ್ಷ್ಮೀದೇವಿಗೆ ಹಣತಿಯ ದೀಪವೇ ಶ್ರೇಷ್ಠ. ಅದನ್ನು ಹೊರತುಪಡಿಸಿ ದುರ್ಗಾದೇವಿ, ಚೌಡೇಶ್ವರಿ ತಾಯಿ, ಈ ರೀತಿ ಗೌರಿಯ ರೂಪದಲ್ಲಿ ಇರುವಂಥ ತಾಯಂದಿರಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ತಾರೆ. ಕೆಲವೊಂದು ಕಡೆ ಈ ಕುಂಬಳಕಾಯಿ ದೀಪವನ್ನು ಹಚ್ಚೋದು ಕೂಡ ಉಂಟು. ಇದು ಅವರವರ ನಂಬಿಕೆ ಹಾಗೂ ಆಚರಣೆಗೆ ಬಿಟ್ಟದ್ದು. ಆದರೆ ಲಕ್ಷ್ಮೀದೇವಿಯ ಆರಾಧನೆ ಮಾಡುವಂಥವರು ಸಾಮಾನ್ಯವಾಗಿ ಹಣತಿಯ ದೀಪವನ್ನು ಹಚ್ತಾರೆ. ಹಾಗಾಗಿ ನಿಮ್ಮ ಬಾಳಲ್ಲೂ ಕೂಡ ತಾಯಿಯ ಕೃಪಾ ಕಟಾಕ್ಷ ಸಿಗಲಿ ಅಂತ ಆಶಿಸ್ತೀನಿ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ್ರು ನಮಗೆ, ಬಾಳಲ್ಲಿ ಜ್ಯೋತಿ ಎಂದಿಗೂ ಆರದಿರಲಿ, ಥ್ಯಾಂಕ್ ಯು ಈ ಸಾಂಗ್ಗೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ, ಹರೀಶ್ರವರು ಮಲೇಶ್ವರಂಯಿಂದ ಸಂದೇಶ ಕಳಿಸಿದ್ದಾರೆ. ಶುಭೋದಯ ಆಕಾಶವಾಣಿ ಅಂತ ನಮಗೆ ವಿಜಯಶ್ರೀ ಮತ್ತು ಗಂಗಣ್ಣ ಈರಣ್ಣ ಕಿಷ್ಕಿಂದ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಎಸ್ ರಾಜು ಚಿಕ್ಕಹಂಕನಹಳ್ಳಿಯಿಂದ ಸಂದೇಶ ಕಳಿಸಿದ್ರಿ. ಶಿವಗಂಗಾ ಹೆಬ್ಬಾಳದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಸರಿಯಾಗಿ 6:50ಕ್ಕೆ ಪ್ರಸಾರವಾಗಲಿದೆ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ. ತದನಂತರ ನನ್ನ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸರಿಯಾಗಿ 7:15ಕ್ಕೆ. ಕೇಳ್ತಾರಿ ಕೇಳಿಸ್ತಾರಿ ಆಕಾಶವಾಣಿ FM ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕರ್ನಾಟಕ ರಾಜಕೀಯ ಇತಿಹಾಸದ ಮಹತ್ವದ ಹೆಸರು ಬಿಡಿ ಜತ್ತಿ ಅವರದು. 1940 ಮುನಿಸಿಪಾಲಿಟಿ ಸದಸ್ಯರಾಗಿ ವೃತ್ತಿ ಜೀವನ ಆರಂಭಿಸಿದ ಬಿಡಿ ಜತ್ತಿಯವರು ನಂತರದ ದಿನಗಳಲ್ಲಿ ಜಮಖಂಡಿಯನ್ನು ಪ್ರತಿನಿಧಿಸಿದರು. ಮಂತ್ರಿಯಾದರು, ಮುಖ್ಯಮಂತ್ರಿಯಾದರು, ಉಪರಾಷ್ಟ್ರಪತಿಯಾದರು, ರಾಷ್ಟ್ರಪತಿಯೂ ಆದರು. ಬಾಂಬೆ ಸರ್ಕಾರದಲ್ಲಿ ಕೂಡ ಅವರು ಮಂತ್ರಿಯಾಗಿದ್ದರು. 1952 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಕ್ರಿಯರು, ಬಹಳ ಪ್ರಭಾವಿಗಳೂ ಆಗಿದ್ದರು ಬಿಡಿ ಜತ್ತಿ. ಅವರ ಸಾಹಿತ್ಯ ಪ್ರೀತಿ ಕೂಡ ಅನನ್ಯ. ಅಧ್ಯಾತ್ಮದಲ್ಲಿ ಅವರಿಗೆ ಆಸಕ್ತಿ ಇತ್ತು. ಐ ಆಮ್ ಮೈ ಓನ್ ಮಾಡೆಲ್, ಇದು ಅವರ ಆತ್ಮಚರಿತ್ರೆ. ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರ ಸರಿದಾಗ 1968-72 ಪಾಂಡಿಚೇರಿಯ ಗವರ್ನರ್ ಆಗಿದ್ದರು. ಆಗ ಅರವಿಂದರ ಜನ್ಮ ಶತಾಬ್ದಿ ಸಂದರ್ಭದಲ್ಲಿ ಅವರು ಆಡಿದ ಮಾತುಗಳು, ಅವರ ಧ್ವನಿಯನ್ನು ಕೇಳೋಣ. ಜೊತೆಗೆ ಅರವಿಂದರ ಆಧ್ಯಾತ್ಮಿಕ ಜೀವನವನ್ನ ಅವರು ಬಣ್ಣಿಸಿರುವ ರೀತಿ ಕೂಡ.
1: ಶ್ರೀ ಅರವಿಂದರು ತೀರ ಚಿಕ್ಕವರಿರುವಾಗಲೇ ಅವರಿಗೆ ಸರ್ವೋತ್ಕೃಷ್ಟ ಇಂಗ್ಲಿಷ್ ಕಾವ್ಯಗಳಲ್ಲಿ ಆಸಕ್ತಿ ಇದ್ದಿತ್ತು ಮತ್ತು ಅವರು ಕೇವಲ 13 ಇಂಗ್ಲಿಷಿನಲ್ಲಿ ತಮ್ಮ ಪ್ರಥಮ ಕವಿತೆಯನ್ನು ರಚಿಸಿದರು ಮತ್ತು ಅವರಿಗೆ 11 ಆದಾಗ ಜಗತ್ತಿನಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗಲಿವೆ ಮತ್ತು ಅದರಲ್ಲಿ ತಮಗೆ ಒಂದು ವಿಶಿಷ್ಟವಾದ ಪಾತ್ರವನ್ನು ವಹಿಸಬೇಕಾಗಬಹುದು ಎನ್ನುವ ಒಂದು ಬಲವತ್ತರವಾದ ಅನುಭವ ಅವರಿಗೆ ಆಯಿತು. ಈ ಅನುಭವದ ಚಿತ್ರ ಹೆಚ್ಚು ಸ್ಪಷ್ಟವಾಗಲು ಅವರಿಗೆ ಇನ್ನೂ ಕೆಲವು ವರ್ಷಗಳು ಬೇಕಾದವು ಮತ್ತು ತನ್ನ ತಾಯ್ನಾಡು ಬ್ರಿಟಿಷರ ನೊಗದಿಂದ ಮುಕ್ತವಾಗುವುದು ಈ ಜಾಗತಿಕ ಬದಲಾವಣೆಗಳಲ್ಲಿ ಒಂದು ಅತ್ಯಗತ್ಯದ ಭಾಗವಾಗಿದೆ ಎಂಬುದನ್ನು ಅರಿತುಕೊಂಡರು. ಹಾಗೂ ಬ್ರಿಟಿಷ್ ಸರ್ಕಾರವು ಕೊಡುತ್ತಲಿದ್ದ ಹೀನಾಯಮಾನವಾದ ಕಿರುಕುಳದ ವಿವರಗಳನ್ನು ಅವರು ವಿದ್ಯಾರ್ಥಿಯಾಗಿರುವಾಗಲೇ ತಿಳಿದುಕೊಂಡಿದ್ದರು. ಅವರು ಇಂಗ್ಲೆಂಡಿನಲ್ಲಿ ಭಾರತೀಯ ಮಜಲಿ ಸಂಘದ ಕ್ರಿಯಾಶೀಲ ಸದಸ್ಯರಾಗಿ ಅನೇಕ ಸಲ ಉತ್ತಮ ಭಾಷಣಗಳನ್ನು ಮಾಡಿದರು. ಬ್ರಿಟಿಷರ ಸರ್ಕಾರವನ್ನು ಹೊರದೂಡಲು ಒಂದು ಕಾರ್ಯಕ್ರಮವನ್ನು ರೂಪಿಸಿದರು. ಮಾತೃಭೂಮಿಯ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟ ಕಾರ್ಯಕರ್ತರ ತರಬೇತಿಗಾಗಿ ಒಂದು ಗುಪ್ತವಾದ ತರಬೇತಿ ಕೇಂದ್ರದ ರೂಪುರೇಷೆಯನ್ನು ಹಾಕಿದರು. ಅದನ್ನು ಭವಾನಿ ಮಂದಿರ ಎಂದು ಕರೆದರು. ಶ್ರೀ ಅರವಿಂದರಿಗೆ ಭಾರತವು ಒಂದು ತುಂಡು ಭೂಮಿಯಾಗಿರಲಿಲ್ಲ, ಅದೊಂದು ಶಕ್ತಿಯಾಗಿತ್ತು, ದೇವತೆಯಾಗಿತ್ತು. ಎಲ್ಲ ರಾಷ್ಟ್ರಗಳಿಗೂ ಒಂದೊಂದು ದೇವತೆ ಪ್ರತ್ಯೇಕ ಅಸ್ತಿತ್ವದಲ್ಲಿ ಇದ್ದು ಆ ರಾಷ್ಟ್ರದ ಜೀವನಕ್ಕೆ ಆಧಾರವಾಗಿರುತ್ತಾಳೆ. ಅವರನ್ನು ರಾಷ್ಟ್ರೀಯ ಪಕ್ಷದ ಮುಖಪತ್ರವಾದ ವಂದೇ ಮಾತರಂ ಪತ್ರಿಕೆ ಹೊಣೆ ಹೊರಲು ನೇಮಿಸಲಾಯಿತು. ಅದರಲ್ಲಿ ಬಂದ ಅವರ ಲೇಖನಗಳು ರಾಷ್ಟ್ರದ ಉದ್ದಕ್ಕೂ ಕಾಳ್ಗಿಚ್ಚಿನಂತೆ ರಾಷ್ಟ್ರೀಯ ಭಾವನೆಯನ್ನು ಹಬ್ಬಿಸಿತು. ಮುಂದೆ ರಾಷ್ಟ್ರೀಯ ಆಂದೋಲನವನ್ನು ಒಂದುಗೂಡಿಸಲು ಬಂಗಾಳ ಪ್ರಾಂತದ ತುಂಬೆಲ್ಲ ಪ್ರವಾಸ ಕೈಗೊಂಡು ಅನೇಕ ರಾಷ್ಟ್ರೀಯ ಪರಿಷತ್ತುಗಳಲ್ಲಿ ಭಾಷಣ ಮಾಡಿ ಸಂಘಟನಾ ಕಾರ್ಯವನ್ನು ಕೈಗೊಂಡರು. ನಮಗೆಲ್ಲ ತಿಳಿದಂತೆ ಶ್ರೀ ಅರವಿಂದರು 1910 ರಾಜಕೀಯ ಕ್ಷೇತ್ರದಿಂದ ನಿವೃತ್ತಿ ಹೊಂದಿ ಹಿರಿದಾದ ಆಧ್ಯಾತ್ಮಿಕ ಕ್ಷೇತ್ರವನ್ನು ಬಳಸಿಕೊಂಡು ಪಾಂಡಿಚೇರಿಗೆ ಹೋದರು. ರಾಜಕೀಯ ಆಂದೋಲನದ ನಾಯಕತ್ವವನ್ನು ಮುಂದೆ ಮಹಾತ್ಮ ಗಾಂಧಿಯವರು ವಹಿಸಿಕೊಂಡು ಶ್ರೀ ಅರವಿಂದರ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಿ ದೇಶಕ್ಕೆ ಸ್ವರಾಜ್ಯವನ್ನು ತಂದುಕೊಟ್ಟರು. ಶ್ರೀ ಅರವಿಂದರು ಭಾರತದ ರಾಷ್ಟ್ರೀಯ ಆಂದೋಲನವನ್ನು ತತ್ವಜ್ಞಾನ ಮತ್ತು ಆಧ್ಯಾತ್ಮಿಕ ವಿಚಾರದ ಹಿನ್ನೆಲೆಯಲ್ಲಿ ಸಫಲವಾಗಿ ಮುಂದುವರಿಸಿರುವುದು ಅದ್ಭುತ ರಮ್ಯವಾಗಿದೆ. ಅವರು ತೇಜಪುಂಜ ಉಲ್ಕಾಪಾತದಂತೆ ಬೆಳಗಿ ಭಾರತದ ತರುಣರ ಮೇಲೆ ಒಂದು ಬಗೆಯ ಬಲಶಾಲಿಯಾದ ಪ್ರಭಾವವನ್ನು ಬೀರಿದರು. ಬಂಗಾಳದ ವಂಗಭಂಗ ವಿರೋಧಿ ಆಂದೋಲನವು ಇವರ ವಿಚಾರಧಾರೆಯ ಮೇಲೆ ಬಲವನ್ನು ಪಡೆದುಕೊಂಡಿತ್ತು. ಮುಂದೆ ಇದೇ ಮಹಾತ್ಮ ಗಾಂಧಿಯವರ ಆಂದೋಲನಕ್ಕೆ ನಾಂದಿಯಾಗಿತ್ತು.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಧೀಮಂತ ನಾಯಕ

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ. ಅಶೀತಿತಮೆ ಸ್ವತಂತ್ರತಾ ದಿವಸಾವಸರೆ ಅದ್ಯ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ರಾಷ್ಟ್ರಾಯ ಸ್ವಕೀಯಂ ಸಂದೇಶಂ ಪ್ರದಾಸ್ಯತಿ. ರಾಷ್ಟ್ರಪತೇಃ ಏತತ್ ಸಂಬೋಧನಂ ಸಾಯಂ ಸಪ್ತವಾದನೆ ಆಕಾಶವಾಣ್ಯಾಃ ಸಮಗ್ರೇ ರಾಷ್ಟ್ರೀಯ ಸಂಜಾಲೆ ಪ್ರಸಾರಯಿಷ್ಯತೆ. ಏತದತಿರಿಚ್ಯ ದೂರದರ್ಶನಸ್ಯ ಸರ್ವಾಸು ವಾಹಿನೀಷು ಪ್ರಥಮಂ ಹಿಂದಿಭಾಷಾಯಾಂ ತತಃ ಆಂಗ್ಲಭಾಷಾಯಾಂ ಚ ಅಸ್ಯ ಪ್ರಸಾರಣಂ ಭವಿಷ್ಯತಿ. ದೂರದರ್ಶನೆ ಹಿಂದಿ ಆಂಗ್ಲರೂಪಯೋಃ ಪ್ರಸಾರಣಾತ್ ಪರಂ ಅಸ್ಯ ಕ್ಷೇತ್ರೀಯ ಭಾಷಾ ಸಂಸ್ಕರಣಾನಿ ದೂರದರ್ಶನಸ್ಯ ಕ್ಷೇತ್ರೀಯ ವಾಹಿನೀಷು ಪ್ರಸಾರಯಿಷ್ಯಂತೆ. ಅವಧೇಯಮಿದಂ ಯತ್ ಆಕಾಶವಾಣ್ಯಾ ಅಪಿ ಸಂಬೋಧನಸ್ಯ ಕ್ಷೇತ್ರೀಯ ಭಾಷಾ ಸಂಸ್ಕರಣಾನಿ ರಾತ್ರೌ ಸಾರ್ಧ ನವವಾದನೆ ಸ್ವಕೀಯೇಷು ಕ್ಷೇತ್ರೀಯ ಪ್ರಸಾರಣ ಕೇಂದ್ರೇಷು ಪ್ರಸಾರ್ಯತೆ. ಸಂಸದಃ ಪ್ರಾವೃಟ ಸತ್ರಂ ಗತದಿನೆ ಸಮಾಪ್ತಿಮಗಾತ್. ಉಭಯೋಃ ಸದನಯೋಃ ಕಾರ್ಯಾಚರಣಂ ಅನಿಶ್ಚಿತ ಕಾಲಾಯ ಸ್ಥಗನೇನ ಸಹ ಸಂಪನ್ನಂ. ಏತತ್ ಸತ್ರಂ ಜುಲೈ ಮಾಸಸ್ಯ ವಿಂಶತಿ ದಿನಾಂಕೇ ಪ್ರಾರಬ್ಧಂ ಯಸ್ಮಿನ್ ಪಂಚದಶ ದಿವಸೇಷು ಆಹತ್ಯ ಏಕೋನವಿಂಶತಿಃ ಉಪವೇಶನಾನಿ ಅಜಾಯಂತ. ಅಸ್ಮಿನ್ ಸತ್ರೇ ಸಾರ್ವಜನಿಕ ಪರೀಕ್ಷಾ ಸಂಶೋಧನ ವಿಧೇಯಕಂ ಸಮೇತ್ಯ ದ್ವಾದಶ ವಿಧೇಯಕಾನಿ ಸಂಸದ ಪಾರಿತಾನಿ. ಸ್ವಕೀಯ ಸಮಾಪನ ಭಾಷಣೆ ರಾಜ್ಯಸಭಾಧ್ಯಕ್ಷ ಸಿಪಿ ರಾಧಾಕೃಷ್ಣನ್ ಇತ್ಯಸೌ ಸದನೆ ಭೂಯೋ ಭೂಯಶಃ ಸಂಜಾತೇಷು ವ್ಯವಧಾನೇಷು ಚಿಂತಾಂ ಪ್ರಾಕಟಯತ್. ತೇನೋಕ್ತಂ ಯತ್ ಏತಾದೃಶೇಷು ವಿಘ್ನೇಷ್ವಪಿ ಸದನೇನ ದ್ವಾದಶ ವಿಧೇಯಕಾನಿ ಪಾರಯಿತ್ವಾ ಸ್ವಕೀಯಂ ಮೂಲ ವೈಧಾನಿಕ ಕರ್ತವ್ಯಂ ನಿರ್ವ್ಯೂಢಂ. ಅಧ್ಯಕ್ಷೇಣ ಸೂಚಿತಂ ಯತ್ ಸತ್ರೇ ರಾಜ್ಯಸಭಾಯಾಃ ಕಾರ್ಯಂ ಕೇವಲಂ ಸಪ್ತತ್ರಿಂಶತ್ ಏಕೋನಪಂಚಾಶದಧಿಕ ಸಪ್ತತ್ರಿಂಶತ್ ಹೋರಾತ್ಮಕಮೇವ ಪ್ರಾಚಲತ್. ಇತಃ ಪೂರ್ವಂ ಸಂಸದಾ ಖನಿ ಖನಿಜ ಸಂಶೋಧನ ವಿಧೇಯಕಂ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಮಪಿ ಪಾರಿತಂ ಯಚ್ಚ ಗತದಿನೆ ರಾಜ್ಯಸಭಯಾಪಿ ಅನುಮೋದಿತಂ. ಕೃಷ್ಣಾಂಗಾರಕ ಖನಿ ಮಂತ್ರಿ ಜಿ ಕಿಶನ್ ರೆಡ್ಡಿ ಇತ್ಯಸೌ ಸಪ್ತ ಪಂಚಾಶದಧಿಕ ಏಕೋನವಿಂಶತಿತಮಸ್ಯ ಮೂಲಾಧಿನಿಯಮಸ್ಯ ಸಂಶೋಧನಾರ್ಥಂ ಏತಂ ವಿಧೇಯಕಂ ಸದನೆ ಪ್ರಸ್ತುತವಾನ್. ಅದ್ಯತಾವತ್ ವಿಭಾಜನ ವಿಭೀಷಿಕಾ ಸ್ಮೃತಿ ದಿವಸಃ ವರ್ತತೆ. ದೇಶಸ್ಯ ವಿಭಾಜನ ಕಾಲೇ ಸ್ವಪ್ರಾಣಾನ್ ಆಹುತವದ್ಭ್ಯಃ ಸರ್ವೇಭ್ಯಃ ಅಪಿ ಅತ್ರಾವಸರೆ ದೇಶಃ ಶ್ರದ್ಧಾಂಜಲಿಂ ಸಮರ್ಪಯತಿ. ಅಸ್ಯ ದಿವಸಸ್ಯ ಆಚರಣಾಯ ಕೃತ್ಸ್ನೇಹಿ ದೇಶೇ ರಾಷ್ಟ್ರೀಯ ರಾಜಧಾನ್ಯಾಂಚ ವಿವಿಧಾಃ ಸ್ಮೃತಿ ಕಾರ್ಯಕ್ರಮಾಃ ಆಯೋಜ್ಯಂತೆ. ಕೇಂದ್ರೀಯ ಪರ್ಯಟನ ಸಂಸ್ಕೃತಿ ಮಂತ್ರಿ ಗಜೇಂದ್ರ ಸಿಂಘ ಶೇಖಾವತಃ ಅದ್ಯ ವಿಭಾಜನ ವಿಭೀಷಿಕಾ ಸ್ಮೃತಿ ದಿವಸಸ್ಯ ಪೂರ್ವಸಂಧ್ಯಾಯಾಂ ನವದಿಲ್ಯಾಂ ಆಯೋಜಿತಂ ಏಕಂ ವಿಶೇಷ ಕಾರ್ಯಕ್ರಮಂ ಸಂಬೋಧಿತವಾನ್. ಏಕಸ್ಮಿನ್ ಸಾಮಾಜಿಕ ಸಂಚಾರ ಪಟಲೀಯ ಸಂದೇಶೇ ಅಸೌ ದೇಶಸ್ಯ ವಿಭಾಜನ ಕಾಲೆ ಘೋರಯಾತನಾಂ ಅನುಭೂತವದ್ಭ್ಯಃ ಸರ್ವೇಭ್ಯಃ ಜನೇಭ್ಯಃ ಸ್ವಕೀಯಾಂ ಭಾವಪೂರ್ಣಾಂ ಶ್ರದ್ಧಾಂಜಲಿಂ ಸಮರ್ಪಿತವಾನ್. ತೇನೋಕ್ತಂ ಯತ್ ಸರ್ವಕಾರಃ ಏತಂ ದಾರುಣ ಇತಿಹಾಸ

0: ಭಾಸಂ ಸಂಸ್ಮರನ್ ರಾಷ್ಟ್ರಸ್ಯ ಏಕತಾಂ ಅಖಂಡತಾಂ ಸಾಮಾಜಿಕ ಸೌಹಾರ್ದಂ ಚ ನಿರಂತರಂ ಸುದೃಢೀಕರ್ತುಂ ಪೂರ್ಣತಯಾ ಕಟಿಬದ್ಧೋ ವರ್ತತೆ. ಸ್ವತಂತ್ರತಾ ದಿವಸಾವಸರೆ ದಿಲ್ಲಿ ಮೆಟ್ರೋ ಸೇವಾ ಸರ್ವೇಷಾಂ ಕೃತೆ ಅಂತಿಮ ಸ್ಥಾನಕೇಭ್ಯಃ ಪ್ರಾತಃ ಚತುರ್ವಾದನತಃ ಏವ ಪ್ರಾರಪ್ಸ್ಯಂತೆ. ದಿಲ್ಲಿ ಮೆಟ್ರೋ ನಿಗಮೇನ ನಿಗದಿತಂ ಯತೇಷಃ ನಿರ್ಣಯಃ ಸ್ವತಂತ್ರತಾ ದಿವಸ ಸಮಾರೋಹೆ ಸಹಭಾಗಿತಾಯೈ ಆಗಚ್ಛತಾಂ ವಿಶೇಷಾತಿಥೀನಾಂ ಆಮಂತ್ರಿತಾನಾಂ ಸುಗಮ ಗಮನಾಗಮನಾಯ ಗೃಹೀತಃ. ನೈಜೀರಿಯಾ ದೇಶಸ್ಯ ಲಾಗೋಸ್ ನಗರೆ ಚತುರ್ದಿನಾನಿ ಯಾವತ್ ಆಯೋಜಿತಾಯಾಂ ರಾಷ್ಟ್ರಮಂಡಲ ಪ್ರತಿಸ್ಪರ್ಧಾಯಾಂ ಅತ್ಯುಜ್ವಲ ಪ್ರದರ್ಶನೇನ ಸಹ ಭಾರತಂ 35 ಪದಕಾನಿ ಸ್ವಾಯತ್ತಿ ಕೃತವತ್ ಇತಿ ವಾರ್ತಾಃ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
2: ಆತ್ಮೀಯರೇ, ಆಕಾಶವಾಣಿ ಶ್ರೋತೃಗಳ ಬಹುದಿನಗಳ ಕನಸು ನನಸು ಕರುನಾಡ ಶ್ರೋತೃ ಸಂಘ ಈಗ ನೋಂದಾಯಿತ. ಅಧಿಕೃತ ಉದ್ಘಾಟನೆ ಪ್ರಣಯರಾಜ ಶ್ರೀನಾಥ್ ಅವರಿಂದ. ಎಸ್ ಜಾನಕಿ ನುಡಿ ನಮನವೂ ಇದೆ. ಯಾವಾಗ? August 16 ಸಂಜೆ 4 ಗಂಟೆ. ಎಲ್ಲಿ? ವೀರಶೈವ ಮಹಾಸಭಾ, ಅರಮನೆ ರಸ್ತೆ, ಬೆಂಗಳೂರು. ಎಲ್ಲರಿಗೂ ಸ್ವಾಗತ, ಬನ್ನಿ ಸಂಭ್ರಮಿಸೋಣ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ದಿನ ಬೆಳಗ್ಗೆ 9ಕ್ಕೆ ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
1: ಎಲ್ಲಿರಲಿ ಹೇಗಿರಲಿ ಕನ್ನಡವು ನಿನಗಿರಲಿ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಅಂಗಾಂಗ ದಾನಕ್ಕೆ ನೋಂದಾವಣೆ, ಧಾರವಾಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್, ಗದಗ್ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸಾಯಿರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ, ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಆಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆಯಲ್ಲಿ 12,534 ಜನ ಅಂಗಾಂಗ ದಾನಕ್ಕೆ ಹೆಸರು ನೋಂದಾಯಿಸಿದ್ದು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಿಳಿಸಿದ್ದಾರೆ. ವಿಶ್ವ ಅಂಗಾಂಗದಾನ ದಿನಾಚರಣೆ ಹಿನ್ನೆಲೆ ಅಂಗಾಂಗ ಮತ್ತು ಅಂಗಾಂಶ ದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಜನಜಾಗೃತಿ ಕಾರ್ಯಕ್ರಮಗಳು ನಾಡಿನ ಹಲವೆಡೆ ಜರುಗಿದವು. ಹಿರಿಯ ಆಯುರ್ವೇದ ತಜ್ಞ ವೈದ್ಯ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಆಕಾಶ್ ಕೆಂಭಾವಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಒಬ್ಬ ಅಂಗದಾನಿ ಹಲವಾರು ಜೀವಗಳನ್ನು ಉಳಿಸಬಹುದು. ಅಂಗಾಂಗ ದಾನವೆಂದರೆ ಕೇವಲ ದಾನವಲ್ಲ, ಅದು ನಮ್ಮ ಮರಣದ ನಂತರವೂ ಮತ್ತೊಬ್ಬರಿಗೆ ಬದುಕುವ ಅವಕಾಶ ನೀಡುವ ಮಹಾದಾನ. ನಾವು ಅಂಗಾಂಗ ದಾನ ಮಾಡಲು ಇಚ್ಛೆ ಇದೆ ಎಂದು ನೋಂದಾಯಿಸಿಕೊಳ್ಳಬೇಕು. ಭಾರತದಲ್ಲಿ ರಾಷ್ಟೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ NOTTO ನೋಟೋ ಮೂಲಕ ಆನ್ಲೈನ್ನಲ್ಲಿ ಅಂಗದಾನಕ್ಕೆ ಪ್ಲೆಜ್ ಮಾಡಬಹುದು. 18 ವರ್ಷ ಮೇಲ್ಪಟ್ಟವರು ತಮ್ಮ ಅಂಗಾಂಗ ದಾನದ ಇಚ್ಛೆಯನ್ನು ನೋಂದಾಯಿಸಬಹುದು. ಆಧಾರ್ ಮತ್ತು OTP ಮೂಲಕ ನೋಂದಣಿ ಮಾಡಬಹುದು. ನೋಂದಾಯಿಸಿಕೊಂಡು ಸುಮ್ಮನಾಗಬೇಡಿ. ನಾನು ಮರಣ ಹೊಂದಿದ ನಂತರ ನನ್ನ ಅಂಗಾಂಗಗಳನ್ನು ದಾನ ಮಾಡಲು ಬಯಸುತ್ತೇನೆ ಎಂದು ನಿಮ್ಮ ತಂದೆ, ತಾಯಿ, ಪತಿ ಅಥವಾ ಪತ್ನಿ, ಮಕ್ಕಳು ಅಥವಾ ಆಪ್ತರಿಗೆ ಸ್ಪಷ್ಟವಾಗಿ ತಿಳಿಸಿ. ವ್ಯಕ್ತಿ ಅಂಗದಾನಕ್ಕೆ ಪ್ಲೆಜ್ ಮಾಡಿದ್ದರೂ ಮರಣ ಸಂದರ್ಭದಲ್ಲಿ ಅಂಗಾಂಗಗಳನ್ನು ಪಡೆಯಲು ಕುಟುಂಬ ಅಥವಾ ಕಾನೂನುಬದ್ಧವಾಗಿ ಮೃತದೇಹದ ಜವಾಬ್ದಾರಿ ಹೊಂದಿರುವ ವ್ಯಕ್ತಿಗೆ ಒಪ್ಪಿಗೆ ಅಗತ್ಯವಾಗುತ್ತದೆ. ಮತ್ತೆ ಕುಟುಂಬದವರಿಗೂ ಒಂದು ಮನವಿ: ನಮ್ಮ ಪ್ರೀತಿ ಪಾತ್ರರು ತಮ್ಮ ಮರಣದ ನಂತರ ಅಂಗಾಂಗ ದಾನ ಮಾಡಲು ಇಚ್ಛೆ ವ್ಯಕ್ತಪಡಿಸಿದರೆ ದುಃಖದ ಆ ಕ್ಷಣದಲ್ಲಿ ಅವರ ಕೊನೆಯ ಇಚ್ಛೆಯನ್ನು ಗೌರವಿಸುವುದು, ಮತ್ತೊಬ್ಬರ ಬದುಕಿಗೆ ಅವಕಾಶ ನೀಡುವುದು ನಮ್ಮ ಪ್ರೀತಿ ಅತ್ಯಂತ ಅರ್ಥಪೂರ್ಣ ಅಭಿವ್ಯಕ್ತಿಯಾಗಬಹುದು.
3: ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಇನ್ಸ್ಪೈರ್ ಮಾನಕ್ ಪ್ರಶಸ್ತಿಯನ್ನು ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಸಹಯೋಗದಲ್ಲಿ ಸ್ಥಾಪಿಸಿದೆ. ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ 5 ಮೌಲಿಕ ಹಾಗೂ ವೈಜ್ಞಾನಿಕ ಆಧಾರಿತ ಆಲೋಚನೆಗಳನ್ನು 6ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ಸಲ್ಲಿಸಲು ಅವಕಾಶ ನೀಡಿದೆ. ವಿಜೇತರಿಗೆ 10,000 ರೂಪಾಯಿ ಬಹುಮಾನ ನೀಡಲಾಗುತ್ತದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಹಿರೇವಡ್ಡಟ್ಟಿ ಆದರ್ಶ ಸರ್ಕಾರಿ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿ ಸಾಯಿರಾಮ್ ಹೂಗಾರ್ ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್ಗೆ ಆಯ್ಕೆಯಾಗಿದ್ದಾರೆ. ಮಕ್ಕಳ ಊಟ ಹಾಗೂ ಉಪಾಹಾರಕ್ಕೆ ಅನುವಾಗುವಂತೆ ಎತ್ತರ ಹೊಂದಿಸಬಲ್ಲ ಮೇಜು ತಯಾರಿಸಿ ಸಾಯಿರಾಮ್ ಗಮನ ಸೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಸುರತ್ಕಲ್ನ ರಾಷ್ಟೀಯ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಸಮಾರೋಪಗೊಳ್ಳಲಿರುವ ರಾಷ್ಟೀಯ ಮಾರ್ಗದರ್ಶನ ಕಾರ್ಯಾಗಾರದಲ್ಲಿ ಸಾಯಿರಾಮ್ ಹೂಗಾರ್ ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಸಾಯಿರಾಮ್ ಮಾಹಿತಿ ನೀಡಿದ್ದಾರೆ.
5: ಇನ್ಸ್ಪೈರ್ ಅವಾರ್ಡ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ನನ್ನ ಮಾದರಿಯ ಹೆಸರು ಮಕ್ಕಳಿಗಾಗಿ ಎತ್ತರ ಹೊಂದಿಸಬಹುದಾದ ಡೈನಿಂಗ್ ಟೇಬಲ್. ಇನ್ಸ್ಪೈರ್ ಅವಾರ್ಡ್ಗೆ ಯೋಜನೆ ತಯಾರಿಸಿರುವ ಬಗ್ಗೆ ನಮ್ಮ ಶಿಕ್ಷಕರಾದ ಶ್ರೀ ಯಲ್ಲಪ್ಪ ದಡವಾಡ್ ಸರ್ ಮಾಹಿತಿ ನೀಡಿದರು. ಅದೇ ವಿಷಯದ ಬಗ್ಗೆ ಯೋಜನೆ ಹಾಗೂ ಮಾದರಿ ತಯಾರಿಸಲು ಮಾರ್ಗದರ್ಶನ ನೀಡಿದರು. ಜೊತೆಗೆ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ತಂತ್ರಜ್ಞರನ್ನು ಸಂಪರ್ಕ ಮಾಡಿದೆ. ಟೆಲಿಸ್ಕೋಪಿಕ್ ವಿನ್ಯಾಸ ಹಾಗೂ 0 ಕೋಲು ಅಂದರೆ ಗೇರ್ ನಂತಹ ಯಂತ್ರ ವ್ಯವಸ್ಥೆಯನ್ನು ಸಂಯೋಜಿಸುವ ಕಾರ್ಯತತ್ವವನ್ನು ಈ ಮಾದರಿ ಒಳಗೊಂಡಿದೆ. ಈ ಮಾದರಿಯಲ್ಲಿ DPDT ಸ್ವಿಚಸ್ಗಳು, SPDT ಸ್ವಿಚಸ್ಗಳು, ಫಿಮೇಲ್ ಜಾಕ್, PO ಮೋಟರ್ಗಳನ್ನು ಬಳಸಲಾಗಿದೆ. ಟೇಬಲ್ ಟಾಪ್ನ ಕೆಳಗೆ ಟೆಲಿಸ್ಕೋಪಿಕ್ ಅಥವಾ ತಾಂತ್ರ ವ್ಯವಸ್ಥೆಯನ್ನು ಸಂಯೋಜಿಸಲಾಗಿದೆ. ಮಗುವಿನ ಎತ್ತರಕ್ಕೆ ತಕ್ಕಂತೆ ಟೇಬಲ್ನ ಎತ್ತರವನ್ನು ಹೊಂದಿಸಿಕೊಳ್ಳಬಹುದು.
3: ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಉತ್ತರ ಕನ್ನಡ ಜಿಲ್ಲೆಯ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸಲು ಆಯ್ದ ಗ್ರಾಮ ಪಂಚಾಯಿತಿಗಳಲ್ಲಿ ನಾಳೆ 15ನೇ ತಾರೀಖಿನವರೆಗೆ 3 ದಿನಗಳ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿಸಲು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಆದೇಶಿಸಿದೆ. ಹಳಿಯಾಳ್, ಜೊಯ್ಡಾ ಹಾಗೂ ಮುಂಡಗೋಡ್ ತಾಲೂಕುಗಳು

0: 25 ಗ್ರಾಮಗಳ ಆದಿ ಸೇವಾ ಕೇಂದ್ರಗಳಲ್ಲಿ ಜನ್ ಸುನ್ವಾಯಿ ಕಾರ್ಯಕ್ರಮ ಜರುಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಯ್ಕೆಯಾದ 87 ಗ್ರಾಮಗಳಲ್ಲಿ 3 ದಿನಗಳ ಕಾಲ ವಿಶೇಷ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿತವಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಪಾಕಿಸ್ತಾನ ವಿಭಜನೆಯ ಭಯಾನಕ ಸ್ಮರಣಾರ್ಥ ದಿನವೆಂದು ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಭಾರತದಲ್ಲಿ 14 ಆಚರಿಸಲಾಗುತ್ತದೆ. 1947 ಬ್ರಿಟಿಷ್ ಭಾರತದ ವಿಭಜನೆಯ ಸಮಯದಲ್ಲಿ ಸ್ಥಳಾಂತರಗೊಂಡ, ತೀವ್ರ ಹಿಂಸಾಚಾರವನ್ನು ಅನುಭವಿಸಿದ ಮತ್ತು ಪ್ರಾಣ ಕಳೆದುಕೊಂಡ ಲಕ್ಷಾಂತರ ಜನರ ಸ್ಮರಣೆಯೊಂದಿಗೆ ಗೌರವಿಸುವ ದಿನ. ರಾಷ್ಟೀಯ ಸ್ಮಾರಕವನ್ನು 2021 ಸ್ಥಾಪಿಸಲಾಯಿತು. ಮೃದಂಗ ವಿದ್ವಾನ್ ಎವಿ ಆನಂದ್ ಅವರಿಗೆ ಅಕಾಡೆಮಿ ರತ್ನ ಪುರಸ್ಕಾರ ಸೇರಿದಂತೆ ಆನೂರು ಅನಂತಕೃಷ್ಣ ಶರ್ಮಾ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ, ಕರ್ನಾಟಕ ಶಾಸ್ತೀಯ ಸಂಗೀತಜ್ಞ ಕೆ ವಾಗೀಶ್, ಜಾನಪದ ಸಂಗೀತಜ್ಞ ಎಸ್ಸಿ ಶರ್ಮಾ ಹಾಗೂ ನಿರ್ದೇಶಕ ಟಿಎಸ್ ನಾಗಾಭರಣ ಸೇರಿದಂತೆ ರಾಜ್ಯದ 9 ಸಾಧಕರಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 25 ಸಾಲಿನ ಪ್ರಶಸ್ತಿಗಳನ್ನು ಪ್ರದಾನಿಸಿದೆ. ಹೊಸದಿಲ್ಲಿಯ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ವಿವಿಧ ರಾಜ್ಯಗಳ 115 ಕಲಾವಿದರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನು ಪ್ರದಾನಿಸಿದರು. ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಖಾ ಹಾಗೂ ಪಾನ್ ಮಸಾಲಾ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ನಿಷೇಧಿಸಿ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಹಿರಿಯ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಜ್ಞ ವೈದ್ಯ ಡಾ ಎಸ್ಎಂ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಗೊಳಿಸುವ ದೂರದೃಷ್ಟಿಯ ನಿರ್ಣಯ ಎಂದಿದ್ದಾರೆ.
4: ತಂಬಾಕು ನಿಷೇಧ ಕಾಯ್ದೆ ಜಾರಿಗೆ ತಂದ ನಮ್ಮ ಘನ ವ್ಯಕ್ತಿಯ ಕರ್ನಾಟಕ ಸರ್ಕಾರಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ತಂಬಾಕು ಸೇವನೆಯಿಂದ ಗಂಟಲು, ಶ್ವಾಸನಾಳ, ಫುಪ್ಪುಸಗಳಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ತಂಬಾಕು ತಿನ್ನುವುದರಿಂದ ತುಟಿ, ನಾಲಿಗೆ, ಗಂಟಲು, ವಸಡಿ, ಅನ್ನನಾಳ, ಜಠರ, ಸಣ್ಣ ಕರುಳು, ದೊಡ್ಡ ಕರುಳುಗಳಿಗೆ ಕ್ಯಾನ್ಸರ್ ಹಬ್ಬುವ ಸಾಧ್ಯತೆ ಇರುತ್ತದೆ. ಹೃದಯ ಮತ್ತು ರಕ್ತನಾಳಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುತ್ತದೆ. ಮರಣ ಪ್ರಮಾಣದಲ್ಲಿ ಇತ್ತೀಚಿನ ಸಮೀಕ್ಷೆಯಲ್ಲಿ ಕ್ಯಾನ್ಸರ್ನಿಂದ ಮರಣ ಹೊಂದುವವರು 50% ಇರುತ್ತಾರೆ. ದೇಹದ ಪ್ರತಿಕಾರ ಶಕ್ತಿ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಕೂಡ ಹಿನ್ನಡೆಯುತ್ತದೆ. ಈ ಆರ್ಥಿಕ ಹಿನ್ನಡೆ ದೇಶದ ಬಡತನಕ್ಕೂ ಕೂಡ ಪರಿಣಾಮ ಬೀರುತ್ತದೆ. ಉಗುರು ಮತ್ತು ಕೂದಲು ಹೊರತುಪಡಿಸಿ ಶರೀರದ ಎಲ್ಲ ಅಂಗಾಂಗಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಹೆಚ್ಚಾಗಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿರುವುದು ದುರ್ಭಾಗ್ಯದ ಸಂಗತಿಯಾಗಿದೆ. ಕ್ಯಾನ್ಸರ್ ಕಾಯಿಲೆ ಬೇಗನೆ ಗುರುತಿಸಿದರೆ, ಅದರ ಪೂರ್ಣ ಉಪಚಾರ ಮಾಡಿದರೆ ರೋಗಿ ಗುಣಮುಖವಾಗುತ್ತಾನೆ. ತಂಬಾಕಿನ ಎಲ್ಲ ರೀತಿಯ ಉಪಯೋಗಗಳನ್ನು ತಿಳಿಸಬೇಕು. ಇದರಿಂದ ದೇಶದ ಉಜ್ವಲ ಭವಿಷ್ಯವನ್ನು ಕೂಡ ಕಟ್ಟಲು ಸಾಧ್ಯವಾಗುತ್ತದೆ.
0: 80th ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ದೇಶದ ಜನತೆಯನ್ನುದ್ದೇಶಿಸಿ ಭಾಷಣ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ನಾಳೆ 15 ಬೆಳಗ್ಗೆ 7 ಆರಂಭವಾಗಲಿದೆ. ಈ ಹಿನ್ನೆಲೆ ಬೆಳಗಿನ 7:05 ಪ್ರದೇಶ ಸಮಾಚಾರ ನಾಳೆ ಬೆಳಗ್ಗೆ 6:40 ಪ್ರಸಾರವಾಗಲಿದೆ. 5 ಶ್ರೇಯಾಂಕದ ಬ್ಯಾಡ್ಮಿಂಟನ್ ಪಟು ಹೇಮಂತ್ ಗೌಡ ಯಾನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಪಂದ್ಯದಲ್ಲಿ 32 ಘಟ್ಟದಲ್ಲಿ ಮಹಿಳಾ ಸಿಂಗಲ್ಸ್ನಲ್ಲಿ ಮೇಘಶ್ರೀ, ನೇಹಾ ಹಾಗೂ ಅನನ್ಯಶ್ರೀ ಸೇರಿದಂತೆ 11 ಮಹಿಳಾ ಪಟುಗಳು ಗೆಲುವು ಸಾಧಿಸಿದ್ದು, ಅಖಿಲ 16 ಘಟ್ಟಕ್ಕೆ ವಾಕ್ ಓವರ್ ಪಡೆದಿದ್ದಾರೆ. ಚಿತ್ರದುರ್ಗದ ಹಳೆ

0: ಪ್ರಾಥಮಿಕ ಶಾಲೆ ಆವರಣದಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲಸಂಚಯ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೇನ್ ಅಭಿಯಾನ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಗಾಂಗ ದಾನಕ್ಕೆ ನೋಂದಾವಣೆ, ಧಾರವಾಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಗದಗ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸೈರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. 7:16 ಹೊತ್ತಿನಲ್ಲಿ ಸ್ನೇಹಿತರೆ, ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾರದು ನಾನು RJ ಅಶ್ವಥ ಮಲ್ನಾಡ್.

ಇಂಥ ಸೊಗಸಾದ ಗೀತೆ ಅಲ್ವಾ, ಶ್ರಾವಣ ಬಂತು ಶ್ರಾವಣ ಅನ್ನುವಂಥ ಗೀತೆ ಇದಾಗಿತ್ತು. ಈ ಗೀತೆನ ಹಾಡಿದಂಥವ್ರು ನಮ್ಮ ಮನಸ್ಸಿನಲ್ಲಿ ಸದಾ ಗಟ್ಟಿಯಾಗಿ ನಿಂತಂಥವ್ರು, ನಮ್ಮ ಕನ್ನಡ ಸುಗಮ ಸಂಗೀತ ಲೋಕದಲ್ಲಿ ಚಿರಸ್ಥಾಯಿಯಾಗಿ ನಿಂತಹ ಹೆಸರು ಅಂತ ಹೇಳಿದ್ರೆ ಸಿ ಅಶ್ವಥ್. ಸಿ ಅಶ್ವಥ್ ಅವರ ಕುರಿತು ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ ಸಾಗುತ್ತೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಕ್ಕೆ ಹೋಗೋಣ. ಭಾವ ತುಂಬಿ ಜೀವ ತುಂಬಿ ಹಾಡುವಂತಹ ಹಾಡುಗಾರರಲ್ಲಿ ಸಿ ಅಶ್ವಥ್ ಅಗ್ರಗಣ್ಯರವರು. ಕಂಚಿನ ಕಂಠದ ಈ ಕನ್ನಡದ ಸುಪ್ರಸಿದ್ಧ ಗಾಯಕ ನಮ್ಮೆಲ್ಲರ ಮನಸ್ಸಿನಲ್ಲೂ

ಅಂತಹ ಪ್ರಶ್ನೆಗೆ ಈ ಒಂದು ಗೀತೆಯ ಮೂಲಕ ಒಂದು ರೀತಿಯಾದಂತಹ ಸಾತ್ವಿಕ ತಾರ್ಕಿಕ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನೋಡಬೇಕಾಗಿದೆ. ಮೂಲತಃ ಕುವೆಂಪುರ ಅವರಿಂದ ರಚಿತವಾದಂತಹ ಈ ಸೊಗಸಾದ ಗೀತೆ, ಕ್ಷಮಿಸಿ, ಜಿ ಎಸ್ ಶಿವರುದ್ರಪ್ಪರವರಿಂದ ರಚಿತವಾದಂತಹ ಈ ಸೊಗಸಾದ ಗೀತೆ ನಿಮಗೋಸ್ಕರ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

0: वंदे मातरम। प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम 1 की लॉन्चिंग, $5 ट्रिलियन की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, वंदे मातरम।
1: अप्पा, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳ್ತಾ ಇದ್ದೀರಾ ಭಾವಸ್ಪಂದನ ಕಾರ್ಯಕ್ರಮ. ಸ್ನೇಹಿತರೆ, ಸಿ ಅಶ್ವಥ್ ಇವರ ಕಂಠದಲ್ಲಿ ಒಂದು ಅದ್ಭುತವಾದಂತಹ ಗಾಂಭೀರ್ಯತೆ ಮತ್ತು ಕಾಂತಿ ಇದೆ. ಕೇವಲ ಹಾಡಷ್ಟೇ ಅಲ್ಲದೆ ಕವಿತೆಯ ಭಾವನೆಗಳನ್ನ ಶ್ರೋತೃಗಳ ಹೃದಯ ಮುಟ್ಟುವಂತೆ ಮಾಡುವಂತಹ ವಿಶಿಷ್ಟವಾದಂತಹ ಶೈಲಿ ಇವರದು. ಕವಿಗಳ ಕಾವ್ಯಕ್ಕೆ ಜೀವ ತುಂಬಿದಂತಹ ಚೇತನ ಇವರು. ಕುವೆಂಪು, ದರಾ ಬೇಂದ್ರೆ, ಜಿ ಎಸ್ ಶಿವರುದ್ರಪ್ಪ, ಕೆ ಎಸ್ ನರಸಿಂಹಸ್ವಾಮಿ, ಎಚ್ ಎಸ್ ವೆಂಕಟೇಶ್ಮೂರ್ತಿ, ಲಕ್ಷ್ಮೀನಾರಾಯಣ ಭಟ್ರಂತಹ ಮಹಾನ್ ಕವಿಗಳ ಭಾವಗೀತೆಗಳಿಗೆ ಇವರು ರಾಗ ಸಂಯೋಜನೆ ಮಾಡಿ ಜನಪ್ರಿಯಗೊಳಿಸಿದರು. ಅದರಲ್ಲೂ ಶಿಷ್ಟ ಸಾಹಿತ್ಯದ ಜೊತೆಗೆ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕದ ಜಾನಪದ ಗೀತೆಗಳನ್ನು ತಮ್ಮದೇ ಶೈಲಿಯಲ್ಲಿ ಹಾಡಿ ಜಾನಪದ ಸಂಗೀತಕ್ಕೆ ಹೊಸ ಆಯಾಮ ನೀಡಿದಂತಹ ಧೀಮಂತರು ಇವರು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟ್ರಪತಿಯವರ ಈ ವಿಶೇಷ ಭಾಷಣ ಇಂದು ಸಂಜೆ 7 ಗಂಟೆಗೆ ಆಕಾಶವಾಣಿಯ ಎಲ್ಲ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ ಹಾಗೂ ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಇನ್ನು ಆಕಾಶವಾಣಿಯು ರಾತ್ರಿ 9:30 ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಗಳನ್ನು ಪ್ರಸಾರ ಮಾಡಲಿದೆ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947ರ ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ದೇಶ ವಿಭಜನೆಯಿಂದಾಗಿ ತಮ್ಮ ನೆಲಮೂಲಗಳನ್ನು ಕಳೆದುಕೊಂಡು ಪ್ರಾಣತ್ಯಾಗ ಮಾಡಿದವರ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ 14ರಂದು ಈ ದಿನವನ್ನು ಆಚರಿಸಲು ಭಾರತ ಸರ್ಕಾರ 2021ರಲ್ಲಿ ನಿರ್ಧರಿಸಿತ್ತು. ಕೋಟ್ಯಾಂತರ ಜನರಿಗೆ ಮಾಸದ ಗಾಯಗಳನ್ನು ನೀಡಿದ ಭೀಕರ ವಿಭಜನೆಯೊಂದಿಗೆ ಪ್ರಜಾಪ್ರಭುತ್ವ ಭಾರತದ ಉದಯವಾಯಿತು ಎಂಬುದನ್ನು ಮುಂಬರುವ ಪೀಳಿಗೆಗೆ ನೆನಪಿಸುವುದು ಈ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದಲ್ಲಿರುವ ಕೋಮುದ್ವೇಷ ಹಾಗೂ ಅಸಾಮರಸ್ಯವನ್ನು ತೊಡೆದುಹಾಕಿ ದೇಶದ ಏಕತೆ, ಸಾಮಾಜಿಕ ಸೌಹಾರ್ದತೆ ಮತ್ತು ಮಾನವ ಸಬಲೀಕರಣವನ್ನು ಗಟ್ಟಿಗೊಳಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಮಾನವ ಇತಿಹಾಸದಲ್ಲೇ ಅತಿದೊಡ್ಡ ವಲಸೆಗಳಲ್ಲಿ ಒಂದಾದ ಈ ವಿಭಜನೆಯು ಸುಮಾರು 2 ಕೋಟಿ ಜನರ ಜೀವನದ ಮೇಲೆ ಪರಿಣಾಮ ಬೀರಿತ್ತು. ಸ್ವಾತಂತ್ರ್ಯದ ಸಂಭ್ರಮದ ನಡುವೆಯೂ ವಿಭಜನೆಯ ಹಿಂಸಾಚಾರಕ್ಕೆ ಪ್ರಾಣ ಕಳೆದುಕೊಂಡ ಅಮಾಯಕರ ತ್ಯಾಗವನ್ನು ದೇಶ ಇಂದು ಕೃತಜ್ಞತೆಯಿಂದ ಸ್ಮರಿಸುತ್ತಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದ ಮುನ್ನಾ ದಿನವಾದ ನಿನ್ನೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು 1947ರ ದೇಶ ವಿಭಜನೆಯ ಭೀಕರ ಯಾತನೆ ಹಾಗೂ ಅಪಾರ ನಷ್ಟವನ್ನು ಎದುರಿಸಿದ ಜನರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಹಾಗೂ ದೇಶದ ಏಕತೆ, ಅಖಂಡತೆ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನು ನಿರಂತರವಾಗಿ ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಪ್ರತಿಪಾದಿಸಿದರು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಸುಪ್ರೀಂಕೋರ್ಟ್ ಬದ್ಧವಾಗಿದ್ದು ಕಲಾಪಗಳ ನೇರ ಪ್ರಸಾರವೇ ಇದಕ್ಕೆ ಸಾಕ್ಷಿ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಆದರೆ ನೇರ ಪ್ರಸಾರವನ್ನು ಕೆಲವೊಮ್ಮೆ ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಅವರು ಡಿಡಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ನೇರ ಪ್ರಸಾರದ ತುಣುಕುಗಳನ್ನು ಆಯ್ದುಕೊಂಡು ನ್ಯಾಯಮೂರ್ತಿಗಳ ಹೇಳಿಕೆಗಳನ್ನು ಸಂದರ್ಭಕ್ಕೆ ಹೊರತಾಗಿ ಬಿಂಬಿಸುತ್ತಿರುವ ಉದಾಹರಣೆಗಳು ಗಮನಕ್ಕೆ ಬಂದಿವೆ ಎಂದ ಅವರು, ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಅರಿತು ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಶ್ರಮಿಸಬೇಕೆಂದು ಮನವಿ ಮಾಡಿದರು. ನ್ಯಾಯಾಂಗ ಸುಧಾರಣೆಯು ಒಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಜಿಲ್ಲಾ ನ್ಯಾಯಾಲಯಗಳು ಈ ಸುಧಾರಣೆಯ ಮೊದಲ ಹಂತವಾಗಿವೆ. ಹೀಗಾಗಿ ಜಿಲ್ಲಾ ನ್ಯಾಯಾಲಯಗಳನ್ನು ಬಲಪಡಿಸುವುದು ಹಾಗೂ ಅಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸುವುದು ಅತ್ಯಗತ್ಯ ಎಂದರು. ರಕ್ಷಣಾ ಉತ್ಪಾದನಾ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ವಲಯದ ಉದ್ಯಮವಾದ ಇಂಡಿಯಾ ಆಪ್ಟಲ್ ಲಿಮಿಟೆಡ್ ಸಿವಿಲ್ ಮಾರುಕಟ್ಟೆಗಾಗಿ ಸ್ವದೇಶಿ ಗರುಡ ಹೈ ರೆಸೊಲ್ಯೂಷನ್ ಬೈನಾಕ್ಯುಲರ್ ಅನ್ನು ನಿನ್ನೆ ಬಿಡುಗಡೆ ಮಾಡಿದೆ. ಸ್ವದೇಶಿ ವಿನ್ಯಾಸ ಮತ್ತು ತಯಾರಿಕೆಯ ಮೂಲಕ ಆತ್ಮನಿರ್ಭರ ಭಾರತದ ಆಶಯವನ್ನು ಗರುಡ ಪ್ರತಿಬಿಂಬಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 8 ಪಟ್ಟು ವರ್ಧನೆ ಹಾಗೂ 7.6 ಡಿಗ್ರಿ

0: ವಿಶಾಲ ವೀಕ್ಷಣಾ ವ್ಯಾಪ್ತಿಯನ್ನು ಹೊಂದಿರುವ ಈ ಬೈನಾಕ್ಯುಲರ್ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ವೀಕ್ಷಿಸಲು ನೆರವಾಗಲಿದೆ. ಪಕ್ಷಿ ವೀಕ್ಷಣೆ, ವನ್ಯಜೀವಿ ವೀಕ್ಷಣೆ, ಪ್ರಕೃತಿ ಅನ್ವೇಷಣೆ, ಪ್ರವಾಸ, ಕ್ರೀಡೆ, ಅರಣ್ಯ ಮತ್ತು ಸಾಗರ ಚಟುವಟಿಕೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗರುಡವನ್ನು ಬಳಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗ ಅಭಿಯಾನದಡಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇಂದು ಬೃಹತ್ ತ್ರಿವರ್ಣ ಧ್ವಜ ರ್ಯಾಲಿ ಆಯೋಜಿಸಲಾಗಿದೆ. ಕೋಲಾರ್ 6 ಲೇನ್ ರಸ್ತೆಯ ಮದರ್ ತೆರೇಸಾ ಶಾಲೆ ಬಳಿಯಿಂದ ಬೆಳಿಗ್ಗೆ 10 ಗಂಟೆಗೆ ಆರಂಭವಾಗುವ ಈ ರ್ಯಾಲಿಯು ಸುಮಾರು 32 ಕಿಲೋಮೀಟರ್ ಸಾಗಿ ಸಂತನಗರದ ಬೈಸಾಖ್ ಹೇಡಿಮಂಡಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿಸಲು ಪ್ರಮುಖ ಕ್ಷೇತ್ರಗಳ ಕುರಿತು ಸಿದ್ಧಪಡಿಸಲಾದ ವರದಿಯನ್ನು ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಹಿರಿ ನಿನ್ನೆ ಬಿಡುಗಡೆ ಮಾಡಿದರು. ಜಾಗತಿಕ ಸ್ಪರ್ಧಾತ್ಮಕತೆ, ದೇಶೀಯ ಮೌಲ್ಯವರ್ಧನೆ, ಉದ್ಯೋಗ ಸೃಷ್ಟಿ ಮತ್ತು ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿ ಹೆಚ್ಚಿನ ಏಕೀಕರಣಕ್ಕೆ 12 ಕ್ಷೇತ್ರಗಳು ಹೆಚ್ಚಿನ ಸಾಮರ್ಥ್ಯ ಹೊಂದಿವೆ ಎಂದು ವರದಿಯಲ್ಲಿ ಗುರುತಿಸಲಾಗಿದೆ. ವಾಹನ, ಎಲೆಕ್ಟ್ರಾನಿಕ್ಸ್, ಉಕ್ಕು, ಬಂಡವಾಳ ಸರಕುಗಳು, ರಕ್ಷಣಾ ಮತ್ತು ಡ್ರೋನ್ಗಳು, ರಾಸಾಯನಿಕ, ಸೌರ ವಿದ್ಯುತ್, ಜವಳಿ, ಔಷಧ ಮತ್ತು ವೈದ್ಯಕೀಯ ಸಾಧನಗಳು, ದೂರಸಂಪರ್ಕ ಉಪಕರಣಗಳು, ಚರ್ಮ ಮತ್ತು ಪಾದರಕ್ಷೆಗಳು ಹಾಗೂ ಆಹಾರ ಸಂಸ್ಕರಣಾ ಕ್ಷೇತ್ರಗಳನ್ನು ಪ್ರಮುಖ ಕ್ಷೇತ್ರಗಳಾಗಿ ಗುರುತಿಸಲಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳನ್ನು ವೈವಿಧ್ಯಗೊಳಿಸುವ ಪ್ರಯತ್ನಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವರದಿಯು ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸಲು ನೀತಿ ನಿರೂಪಕರು, ಸರ್ಕಾರ, ಕೈಗಾರಿಕಾ ವಲಯ ಮತ್ತು ಸಂಶೋಧಕರಿಗೆ ಉಪಯುಕ್ತ ಮಾರ್ಗದರ್ಶಿಯಾಗಲಿದೆ ಎಂದು ಅಶೋಕ್ ಕುಮಾರ್ ಲಹಿರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ಹಿರಿಯ ನಾಗರಿಕರ ರಾಷ್ಟೀಯ ಮಂಡಳಿಯ 5ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಮಂಡಳಿ ಚರ್ಚಿಸಲಿದೆ. ಈ ಚರ್ಚೆಗಳು ಅಂತರ ಸಚಿವಾಲಯದ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಹಿರಿಯ ನಾಗರಿಕರಿಗೆ ಘನತೆ, ಭದ್ರತೆ, ಭಾಗವಹಿಸುವಿಕೆ ಮತ್ತು ಯೋಗಕ್ಷೇಮದ ಜೀವನವನ್ನು ಖಾತ್ರಿಪಡಿಸುವ ಕಡೆಗೆ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುವ ನಿರೀಕ್ಷೆ ಇದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷ ಸುಖಬೀರ್ ಸಿಂಗ್ ಬಾದಲ್ ಅವರು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಹಾಗೂ ಅಪಾಯದಿಂದ ಪಾರಾಗಿದ್ದಾರೆ. ಬಾದಲ್ ಮತ್ತು ಅವರ ಪತ್ನಿ ಹರ್ಸಿಮ್ರತ್ ಕೌರ್ ನಿನ್ನೆ ನಾಂದೇಡ್ನ ಮುಗತ್ನಲ್ಲಿರುವ ಗುರುದ್ವಾರ ಮಾತಾ ಸಾಹಿಬ್ ದೇವಾನ್ಜಿ ಅವರನ್ನು ಭೇಟಿ ಮಾಡುತ್ತಿದ್ದಾಗ ವ್ಯಕ್ತಿಯೊಬ್ಬ ಬಾದಲ್ ಅವರನ್ನು ಚಾಕುವಿನಿಂದ ಇರಿದಿದ್ದಾನೆ. ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಅವನನ್ನು ಬಂಧಿಸಿದರು. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 35 ಪದಕಗಳನ್ನು ಗೆಲ್ಲುವ ಮೂಲಕ ಕೂಟದ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 4 ದಿನಗಳ ಸ್ಪರ್ಧೆಯಲ್ಲಿ ಭಾರತೀಯ ತಂಡ 13 ಚಿನ್ನ, 8 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳನ್ನು ಗೆದ್ದಿದೆ. 23 ವರ್ಷದೊಳಗಿನವರ ಹಾಗೂ ಹಿರಿಯರ ವಿಭಾಗಗಳಲ್ಲಿ ಭಾರತ ಈ ಸಾಧನೆ ಮಾಡಿದೆ. ಅಂತಿಮ ದಿನ ಹಿರಿಯರ ವಿಭಾಗದಲ್ಲಿ ಭಾರತ 6 ಸ್ಪರ್ಧೆಗಳ ಪೈಕಿ 5ರಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಪುರುಷರ ಸಾಬ್ರೆ, ಮಹಿಳೆಯರ ಸಾಬ್ರೆ, ಪುರುಷರ ಎಪಿ, ಮಹಿಳೆಯರ ಎಪಿ ಮತ್ತು ಮಹಿಳೆಯರ ಫೈಲ್ ವಿಭಾಗಗಳಲ್ಲಿ ಚಿನ್ನ ಹಾಗೂ ಪುರುಷರ ಫೈಲ್ನಲ್ಲಿ ಬೆಳ್ಳಿ ಪದಕ ಗಳಿಸಿದೆ. ಈ ಸಾಧನೆಯೊಂದಿಗೆ ಅತ್ಯುತ್ತಮ ಒಟ್ಟಾರೆ ಫಲಿತಾಂಶ ದಾಖಲಿಸಿದ ದೇಶಕ್ಕೆ ನೀಡಲಾಗುವ ವಿಲ್ಕಿನ್ಸನ್ ಸ್ವೋರ್ಡ್ ಟ್ರೋಫಿಯನ್ನು ಭಾರತ ಪಡೆದುಕೊಂಡಿದೆ. ಕಾಮನ್ವೆಲ್ತ್ ಒಟ್ಟಾರೆ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಭಾರತ ಮೊದಲ ಬಾರಿಗೆ ಗೆದ್ದಿರುವುದು ಭಾರತೀಯ ಫೆನ್ಸಿಂಗ್ ಕ್ರೀಡಾಪಟುಗಳ ಪ್ರತಿಭೆ, ಶಿಸ್ತು ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ಫೆನ್ಸಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಮೆಹ್ತಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ, ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್.

ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಇಂಥ ಅದ್ಭುತ ಸಾಲುಗಳಲ್ವಾ? ಕೆ ಎಸ್ ನರಸಿಂಹಸ್ವಾಮಿರವರ ಪ್ರೇಮ ಕವಿತೆ ಮೈಸೂರು ಮಲ್ಲಿಗೆ. ಈ ಮಲ್ಲಿಗೆಯ ಘಮ ಇಂದಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಹಾಗೆ ನಿಂತುಬಿಟ್ಟಿದೆ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಅದೆಂಥದೋ ಶಕ್ತಿ ಇದೆ ನಮ್ಮನ್ನು ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ. ಪಿ ಕಾಳಿಂಗರಾವ್ರವರು ನಮ್ಮ ಕನ್ನಡ ಸುಗಮ ಸಂಗೀತ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂತಹ ಹಾಡುಗಾರರು. ಅವರ ನಂತರದ ಒಂದು ಸಮಯದಲ್ಲಿ ನಮ್ಮ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಒಂದು ದೊಡ್ಡ ಅಲಿಯನ್ನು ಸೃಷ್ಟಿಸಿದ್ದು ಸಿ ಅಶ್ವಥ್. ನೂರಾರು ಹಿಟ್ ಹಾಡುಗಳನ್ನ ಹಾಡಿದ್ದಾರೆ. ಅವೆಲ್ಲವೂ ನಮ್ಮ ಕನ್ನಡಿಗರ ನಾಲಿಗೆಯ ಮೇಲೆ ಹಾಗೊಮ್ಮೆ ಹೀಗೊಮ್ಮೆ ಹರಿದಾಡ್ತಾ ಇರುತ್ತೆ. ಕೆ ಎಸ್ ನರಸಿಂಹಸ್ವಾಮಿರವರ ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಎಲ್ಲಾದರೂ ಇರು ಎಂತಾದರೂ ಇರು ಕುವೆಂಪುರವರ ಸಾಹಿತ್ಯದಲ್ಲಿ, ಕೆ ಎಸ್ ನಿಸ್ಸಾರ್ ಅಹಮದ್ರವರ ಕುರಿಗಳು ಸಾರ್ ಕುರಿಗಳು, ದರಾ ಬೇಂದ್ರೆಯವರ ಬಾರೋ ಸಾಧನ ಕೇರಿಗೆ, ಎಂತಹ ಅದ್ಭುತವಾದಂತಹ ಗೀತೆಗಳು. ಅದರಲ್ಲೂ ನೀ ಹಿಂಗ ನೋಡಬೇಡ ನನ್ನ ಬಹಳ ಮನಸ್ಸಿಗೆ ಹತ್ರ ಅನ್ಸೋಂತಹ ಗೀತೆ. ಸುಗಮ ಸಂಗೀತ ಕ್ಷೇತ್ರ ಮಾತ್ರ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ಸಂಗೀತ ನಿರ್ದೇಶಕರಾಗಿ ಮತ್ತು ಗಾಯಕರಾಗಿ ಇವರು ಮರೆಯಲಾಗದಂತಹ ಕೊಡುಗೆನ ನೀಡಿದ್ದಾರೆ. ಕಾಕನಕೋಟೆ, ಮೈತ್ರಿ, ಚಿನ್ನಾರಿ ಮುತ್ತ, ಸಂತ ಶಿಶುನಾಳ ಶರೀಫ, ಇಂತಹ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದಲ್ಲದೆ ಅವರ ಒಂದು ಸಂತ ಶಿಶುನಾಳ ಶರೀಫ ಚಿತ್ರದ ಸಂಗೀತ ನಿರ್ದೇಶನ ಮತ್ತು ಗಾಯನ ಇಂದಿಗೂ ಒಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮೈಲಿಗಲ್ಲಾಗಿದೆ. ಕನ್ನಡವೇ ಸತ್ಯ ಅನ್ನುವಂತಹ ಬೃಹತ್ ಸಂಗೀತ ಕಾರ್ಯಕ್ರಮವನ್ನು ಸಿ ಅಶ್ವಥ್ರವರ ಜನಪ್ರಿಯತೆಗೆ ಸಾಕ್ಷಿಯಾಗಿತ್ತು. ಕೇವಲ ಒಬ್ಬ ಸುಗಮ ಸಂಗೀತ ಗಾಯಕನ ಕಾರ್ಯಕ್ರಮಕ್ಕೆ ಲಕ್ಷ ಲಕ್ಷ ಅಧಿಕ ಜನ ಸೇರಿದ್ರು. ಭಾರತೀಯ ಸುಗಮ ಸಂಗೀತ ಇತಿಹಾಸದಲ್ಲಿ ಇದೊಂದು ದಾಖಲೆಯಾಗಿತ್ತು. ಅವರ ಅನುಪಮ ಸೇವೆಗೆ ನೂರಾರು ಪ್ರಶಸ್ತಿಗಳು ಒಲಿದು ಬಂದಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಚಲನಚಿತ್ರ ಸಂಗೀತ ನಿರ್ದೇಶನಕ್ಕೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ. ಇಂದೇ ಸಿ ಅಶ್ವಥ್ ಅವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲ, ಆದರೆ ಅವರು ಹಾಡಿರುವಂತಹ ಹಾಡುಗಳು ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ನಿಂತಿದೆ. ಹಾಗಾಗಿ ನಮ್ಮ ಈ ಒಂದು ಭಾವಸ್ಪಂದನ ಕಾರ್ಯಕ್ರಮ ಸುಗಮ ಸಂಗೀತ ಕ್ಷೇತ್ರದ ಇಂತಹ ರತ್ನಗಳನ್ನ ಹೆಕ್ಕಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ಯಾಕಂದರೆ ಭಾವಗೀತೆಗಳು, ಭಾವಗೀತೆಗಳ ಸಾಹಿತ್ಯ ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಹಸಿರಾಗಿ ಇರಬೇಕಾಗತ್ತೆ. ಹೇಗಿದೆ ಇವತ್ತಿನ ಕಾರ್ಯಕ್ರಮ, ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಸಿ ಅಶ್ವಥ್ರವರು ಹಾಡಿರುವಂತಹ ಬಹಳ ಪ್ರಖ್ಯಾತಿ ಪಡೆದಂತಹ ಗೀತೆ ಕೇಳ್ಬನ್ನಿ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ. ಈ ಸೊಗಸಾದ ಗೀತೆ ನಿಮಗೋಸ್ಕರ. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ ಜೆ ಅಶ್ವಥ ಮಲ್ನಾಟ್.

ಸಂತ ಶಿಶುನಾಳ ಶರೀಫರ ಈ ಒಂದು ಸಾಹಿತ್ಯಕ್ಕೆ ಧ್ವನಿಯಾಗಿದ್ದು ದನಿಯಾಗಿದ್ದು ಜೀವ ತುಂಬಿದ್ದು ಸಿ ಅಶ್ವಥ್ರವರು. ಗುಡ್ ಮಾರ್ನಿಂಗ್ ಅಶ್ವಿತಾ. ನಾದಾರ್ಚನೆಯ ಭಕ್ತಿಪೂರ್ಣ ಗೀತೆಗಳ ಜೊತೆಗೆ ಶ್ರಾವಣ ಶುಕ್ರವಾರದ ವಿಶೇಷತೆಯನ್ನು ತಿಳಿಸಿದ್ರಿ. ಹಾಗೆ ಪ್ರಸಾರವಾಗ್ತಾ ಇರುವಂತಹ ಭಾವಗೀತೆಯಲ್ಲಿನ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಎಂದು ಅರ್ಥಪೂರ್ಣ ಸಾಲಿದೆಯಲ್ಲ, ಅದು ನಂಗೆ ಬಹಳ ಇಷ್ಟ ಆಯಿತು. ಕೆಲವೊಂದು ಗೀತೆಗಳು ದಿನವೆಲ್ಲ ಯೋಚಿಸುವಂತೆ ಮಾಡುತ್ತೆ. ಕವಿ ಮನೆಗಳಿಗೆ ಧನ್ಯವಾದ ಅರ್ಪಿಸುತ್ತಾ ಪ್ರಸಾರ ಮಾಡಿದ ತಮಗೂ ಧನ್ಯವಾದ ಅಂತ ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದ ಮೇಡಮ್ ತಮ್ಮ ಪ್ರೀತಿಯ ಸಂದೇಶಕ್ಕೆ. ಈ ಒಂದು ಗೀತೆಯನ್ನು ಹಾಡಲಿಕ್ಕೆ ಅಶ್ವಥ್ರಿಂದ ಮಾತ್ರ ಸಾಧ್ಯ ಅಂತ ನಮಗೆ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಮೇಡಮ್. ಶುಭೋದಯ ಮೇಡಮ್. ಸಿ ಅಶ್ವಥ್ರವರ ಭಾವಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಸುಧಾ ಬೂದಿಹಾಳದಿಂದ ಸಂದೇಶ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ

ನಮಸ್ಕಾರ, ಶುಭೋದಯ, ಗ್ರೇಟ್ ಫ್ರೈಡೇ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 8:31 ಒಂದು ಹೊತ್ತಲ್ಲಿ ಸ್ನೇಹಿತರೆ ನಾವಿದ್ದೀವಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಥ ಮಲ್ನಾಡ್.

ಸೂಪರ್ ಆಗಿರುವಂತಹ ಸಾಂಗ್ನ ಕೇಳಿದ್ರಿ ಮೇಡಮ್. ಏನಿವತ್ತು ಶನಿವಾರ ಅಂತ ಸುಮಾರಷ್ಟು ಸಂದೇಶಗಳು ಬರ್ತಿದೆ. ಗುಡ್ ಮಾರ್ನಿಂಗ್, ಯಾರಿಂದಲೂ ನಮಗೆ ಯಾರಿಂದ ಮೆಸೇಜ್ ಮಾಡಿದ್ದಾರೆ ನಿಮ್ಮ ಮೆಸೇಜ್ ನಾವು ನೋಡ್ತಾ ಇದ್ದೀವಿ ನಾವು, ಬಟ್ ನಿಮ್ಮ ಹೆಸರು ಗೊತ್ತಿಲ್ಲ. ಓಕೆ, ನಾರಾಯಣ್ ಅವರು ನಮಗೆ ಸಂದೇಶ ಕಳಿಸಿದ್ದೀರಾ. ಥ್ಯಾಂಕ್ ಯು ನಾರಾಯಣ್, ವೆರಿ ವೆರಿ ಗುಡ್ ಮಾರ್ನಿಂಗ್ ನಿಮಗೆ. ಹಾಯ್ ಅಶ್ವಿತಾ, ನಿಮ್ಮ ಧ್ವನಿ ಕೇಳಿ ಶನಿವಾರ ಅಂತ ಅಂದ್ಕೊಂಡೆ ಅಂತ ರಾಜೇಶ್ ಅವರು ಹೇಳ್ತಾ ಇದ್ದೀರಾ. ಎಸ್ ಎಸ್ ಅಂದ್ಕೊಳ್ತೀರಾ, ಇನ್ನೇನು ಮಾಡ್ತೀರಾ ಅಲ್ವಾ. ಥ್ಯಾಂಕ್ ಗಾಡ್ ಇಟ್ಸ್ ಫ್ರೈಡೇ ಅನ್ನೋಂಥ ಟೈಮಲ್ಲಿ ನಾವಿದ್ದೀವಿ. ಫ್ರೈಡೇ ಸ್ಯಾಟರ್ಡೆ ಎಲ್ಲ ಆಲ್ಮೋಸ್ಟ್ ಒಂದೇ ಥರ ಅನಿಸುತ್ತೆ ಅಲ್ವಾ. ಇದನ್ನು ಹೇಳ್ತಾ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಮಾತಾಡೋದಾದರೆ, ಇವತ್ತು ಕೋಲ್ಡ್ ಬ್ಲಡ್ಡೆಡ್ ಆನಿಮಲ್ ಅಥವಾ ರೆಪ್ಟೈಲ್ ಒಂದರ ವಿಶೇಷವಾದಂತಹ ದಿನ. ಯಾವುದು ಅಂತ ಗೊತ್ತಾಗ್ಲಿಲ್ವಾ? ಕೋಲ್ಡ್ ಬ್ಲಡ್ ಅಂದರೆ ತಣ್ಣಗಿರುವಂತಹ ರಕ್ತ ಇರುವಂತಹ ಪ್ರಾಣಿ. ಯಾವುದಿರಬಹುದು ಯೋಚನೆ ಮಾಡ್ತಾ ಇರಿ, ಮಾತಾಡೋಣ ಅದ್ರ ಬಗ್ಗೆ. ಜೊತೆಗೆ ಸೊಗಸಾಗಿರುವಂತಹ ಗೀತೆಗಳು ನಿಮಗೋಸ್ಕರ ಪ್ಲೇ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ನನಗೆ ಸುಮಾರಷ್ಟು ಸಂದೇಶಗಳು ಬಂದಿದೆ. ವಟಗುಟ್ಟುವ ಕಪ್ಪೆಗಳ ಬಗ್ಗೆನ ಅಂತ ಗೀತಾ ಕಾವ್ಯರೂಪ ವಿರಾಜಪೇಟೆಯಿಂದ ಸಂದೇಶ ಕಳಿಸಿದ್ರೆ, ಹಾವುಗಳ ಬಗ್ಗೆ ಇರಬಹುದು ಅಂತ ಅಶ್ವಿನಿ ರಾಘವೇಂದ್ರ ಅವರು ನಂದಿನಿ ಲೇಔಟಿಂದ ಸಂದೇಶ ಕಳಿಸಿದ್ದೀರಾ. ವೆಲ್, ನಾವು ಇವತ್ತು ಮಾತಾಡಲಿಕ್ಕೆ ಹೊರಟಿರುವಂತಹ ಈ ಒಂದು ಪ್ರಾಣಿ ಅಥವಾ ಕೀಟ ಅಥವಾ ಇನ್ಸೆಕ್ಟ್ ಏನು ಕರಿತೀವಿ, ಇದು ಲಚ್ಚಿಕೊಟ್ಟಿದ್ರೆ ತುಂಬ ಒಳ್ಳೆಯದು ಅಥವಾ ಅದು ಹೇಳೋದು ಸತ್ಯ ಅಂತ ನಂಬಿಕೆ ಇದೆ. ಹಾಂ, ಈಗ ಗೊತ್ತಾಗಿದೆ. ಅದೇ ಗೋಡೆ ಮೇಲೆ ಹಾರಾಡುವಂತಹ ಓಡಾಡುವಂತಹ ಹಲ್ಲಿಗಳು ಅಥವಾ ಲಿಜರ್ಡ್. ಇವತ್ತು ವರ್ಲ್ಡ್ ಲಿಜರ್ಡ್ ಡೇ. ಏನಶ್ವಿತಾ, ಹಾವುಗಳಿಗೆ, ಹಲ್ಲಿಗಳಿಗೆ, ಕಪ್ಪೆಗಳಿಗೆ, ಬೆಕ್ಕುಗಳಿಗೆ, ನಾಯಿಗಳಿಗೆ, ಎಲ್ಲದಕ್ಕೂ ಒಂದೊಂದು ದಿನ ಇದೆಯಲ್ಲ, ಯಾಕೆ ಇದೆಲ್ಲ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ನೆನಪಿರಲಿ ಸ್ನೇಹಿತರೆ, ನಮ್ಮ ಈ ಪ್ರಕೃತಿಯಲ್ಲಿ, ಈ ದೇವರ ಸೃಷ್ಟಿ ಏನಿದೆಯಲ್ಲ, ಇದರಲ್ಲಿ ಯಾವ ಒಂದು ಜೀವಿಯೂ ಕೂಡ ಕಾರಣ ಇಲ್ಲದೆ ಅಂತೂ ಇರೋದಿಲ್ಲ. ಹಾಗೆಯೇ ಹಲ್ಲಿಯೂ ಕೂಡ ನಮ್ಮ ಒಂದು ಎಕೋಸಿಸ್ಟಮನ್ನು, ಈ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡುವಲ್ಲಿ, ಕಾಪಾಡಿಕೊಳ್ಳುವಲ್ಲಿ ಮಹತ್ವವಾದಂತಹ ಪಾತ್ರವನ್ನು ವಹಿಸುತ್ತೆ. ಏನು ಪಾತ್ರವನ್ನು ವಹಿಸುತ್ತೆ, ಈ ದಿನದ ವಿಶೇಷತೆ ಏನು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಸೊಗಸಾದ ಗೀತೆಗಳು ಕೂಡ ನಮ್ಮ ಜೊತೆಯಾಗಿರುತ್ತೆ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ.

ಪ್ರತಿ ವರ್ಷ ಆಗಸ್ಟ್ 14 ನಾವು ವಿಶ್ವ ಹಲ್ಲಿಗಳ ದಿನ, ದ ವರ್ಲ್ಡ್ ಲಿಜರ್ಡ್ ಡೇನ ಆಚರಿಸ್ತೀವಿ. ನಮ್ಮ ಭೂಮಿಯ ಮೇಲೆ ಇರುವಂತಹ ಸಾಕು ಮತ್ತು ಕಾಡು ಹಲ್ಲಿಗಳ ಜಾತಿಗಳನ್ನು ರಕ್ಷಣೆ ಮಾಡೋದು ಹಾಗೂ ಸರೀಸೃಪಗಳು ಅಂದರೆ ರೆಪ್ಟೈಲ್ಸ್ ಬಗ್ಗೆ ಜನರಲ್ಲಿ ಮೂಢನಂಬಿಕೆ ಮತ್ತು ಭಯವನ್ನು ಹೋಗಲಾಡಿಸಿ ಜಾಗೃತಿ ಮೂಡಿಸೋದು ಈ ಒಂದು ದಿನದ ಮುಖ್ಯ ಉದ್ದೇಶ. ಈ ಹಲ್ಲಿಗಳು ರೆಪ್ಟೈಲ್ ಅಥವಾ ಸರೀಸೃಪ ವಿಭಾಗಕ್ಕೆ ಸೇರಿದಂತಹ ಶೀತಲ ರಕ್ತದ ಪ್ರಾಣಿಗಳು ಅಂದರೆ ಕೋಲ್ಡ್ ಬ್ಲಡ್ಡೆಡ್ ಅನಿಮಲ್ಸ್. ತಣ್ಣಗಿನೋ ರಕ್ತ ಇರುತ್ತೆ ಅದರಲ್ಲಿ. ಅಂದರೆ ಇವುಗಳಿಗೆ ನಂತರ ದೇಹದ ತಾಪಮಾನವನ್ನು ಸ್ವತಃ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ, ರೈಟ್? ನಾವೆಲ್ಲ ಬೆಚ್ಚಗಿರ್ತೀವಲ್ಲ, ಆ ರೀತಿ ಆಗೋದಿಲ್ಲ. ಅದಕ್ಕಾಗಿ ಇವು ಬಿಸಿಲಿನಲ್ಲಿ ಕುಳಿತು ತಾಪಮಾನವನ್ನು ಕಾಯ್ದುಕೊಳ್ಳುತ್ತೆ. ಹಾಗಾಗಿ ಹಲ್ಲಿಗಳಾಗಿರಬಹುದು ಅಥವಾ ಹಾವುಗಳಾಗಿರಬಹುದು ಮರುಭೂಮಿಯಲ್ಲಿ ವಿಪರೀತ ಬಿಸಿ ಇರುವಂತಹ ಬಿಸಿಲಿರುವಂತಹ ಜಾಗದಲ್ಲಿ ಇರ್ತವೆ. ಈಗ ಈ ಹಲ್ಲಿಗೆ ಯಾವುದಾದ್ರೂ ಅಪಾಯ ಎದುರಾಯಿತು ಅಂತ ಹೇಳಿದಾಗ ಅಥವಾ ಶತ್ರುಗಳು ಬಂದಾಗ ಅದರ ಬಾಲವನ್ನು ಹಿಡಿದಾಗ ಅದು ತನ್ನ ಬಾಲವನ್ನು ಸ್ವತಃ ದೇಹದಿಂದ ಕತ್ತರಿಸ್ಕೊಂಡು ಓಡಿ ಹೋಗುತ್ತೆ. ಆ ಕತ್ತರಿಸಿದ ಬಾಲ ಇದೆಯಲ್ಲ, ಅದು ಸ್ವಲ್ಪ ಸಮಯ ಕುಣಿಯುತ್ತಾ ಶತ್ರುವಿನ ಗಮನವನ್ನು ಬೇರೆಡೆ ಸೆಳೆಯುತ್ತೆ. ಅದಾದ ನಂತರ ಕೆಲವು ದಿನಗಳ ನಂತರ ನಮ್ಗೆ ಹೆಂಗೆ ಈ ಉಗುರುಗಳು ಬೆಳೆಯುತ್ತೋ ಅದೇ ಥರ ಈ ಹಲ್ಲಿಗಳಿಗೆ ಹೊಸ ಬಾಲ ಬೆಳೆಯೋಕ್ಕೆ ಶುರುವಾಗುತ್ತೆ. ಎಷ್ಟು ಒಂದು ವಿಸ್ಮಯಕಾರಿಯಾದಂತಹ ವಿಷಯ ಅಲ್ವಾ, ತನ್ನ ಬಾಲವನ್ನು ತಾನೇ ಕತ್ತರಿಸ್ಕೊಳ್ಳೋದು ಮತ್ತೆ ಆ ಬಾಲ ಬೆಳವಣಿಗೆ ಆಗೋದು, ಗೊತ್ತಿತ್ತಾ? ವೆಲ್, ಇದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ತಾ ಸಾಗೋಣ. ಜೊತೆಗೆ ಸೊಗಸಾದ ಗೀತೆಗಳು ಕೂಡ ನಿಮಗೋಸ್ಕರ ಪ್ರಸಾರ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿಯೇ.

ಅಲ್ಲಿ ಬಗ್ಗೆ ಮಾತಾಡ್ತಾ ನಮಗೆ ಸುಮಾರಷ್ಟು ಸ್ನೇಹಿತರು ಸಂದೇಶಗಳು ಕಳಿಸಿದ್ದಾರೆ. ಒಂದೊಂದು ಸಂದೇಶಗಳು ಮುತ್ತುಗಳು. ಮೇಡಮ್, ನಿಮ್ಮ ಮೇಲೆ ಹಲ್ಲಿ ಬಿದ್ದರೆ ನೀವೇನು ಮಾಡ್ತೀರಾ? ಹಲ್ಲಿ ಅಕಸ್ಮಾತ್ ನಿಮ್ಮ ಮುಂದೆ ಬಂದರೆ ನೀವು ಓಡೋಗ್ತೀರಾ ಅಥವಾ ಹಲ್ಲಿ ಓಡುತ್ತಾ? ಏನಂತ ಹೇಳಿದ್ವಿ ಪ್ರಶ್ನೆಗಳಿಗೆಲ್ಲ ನಾನು ಯೋಚನೆ ಮಾಡೋಣ. ಯಾವತ್ತೂ ಹಲ್ಲಿ ಇದುವರೆಗೂ ಬಿದ್ದಿಲ್ಲ, ಸೊ ಹಾಗಾಗಿ ಉತ್ತರ ಗೊತ್ತಿಲ್ಲ. ಓಕೆ ಸರಿ, ಇದನ್ನು ಹೇಳ್ತಾ ಹಲ್ಲಿಗಳ ಬಗ್ಗೆ, ಲಿಜರ್ಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈ ಲಿಜರ್ಡ್ ಗೋಡೆ ಮೇಲೆ ಜಾರದೆ ಓಡುತ್ತಲ್ಲ, ಅದು ಯಾಕೆ ಗೊತ್ತಾ? ನೋಡಿ, ಈ ಹಲ್ಲಿಗಳ ಕಾಲಿನ ಅಡಿಯಲ್ಲಿ ಸಿಟೆ ಅನ್ನುವಂತಹ ಲಕ್ಷಾಂತರ ನೂಲಿನಂತಹ ಸೂಕ್ಷ್ಮ ಕೂದಲುಗಳಿರುತ್ತೆ. ಇವು ಗೋಡೆ ಮೇಲೆ ನಡೆದಾಗ ಅಥವಾ ಬಲವಾದಂತಹ ಆಕರ್ಷಣೆಯನ್ನು ಉಂಟು ಮಾಡಿ ನಯವಾದ ಗಾಜು ಅಥವಾ ಚಾವಣಿ ಮೇಲೆಯೂ ಕೂಡ ಬಿದ್ದು ಹೋಗದೇ ಇರೋ ಹಾಗೆ ನೆಗೆಯಲು ಸಹಾಯ ಮಾಡುತ್ತೆ. ಆ ಕಾರಣಕ್ಕೆ ಅದು ಗೋಡೆ ಮೇಲೆ ಸರಸರಾ ಅಂತ ಓಡೋಡಲಿಕ್ಕೆ ಸಾಧ್ಯ. ಏನಿರುತ್ತೆ ಹೇಳಿ? ಸಿಟೆ ಅನ್ನೋದು ಇರುತ್ತೆ. ಜೊತೆಗೆ ಇದು ನಮ್ಮ ಪ್ರಕೃತಿಯ ಕೀಟನಾಶಕ, ಎಕೋಸಿಸ್ಟಮ್ ಹೆಲ್ಪರ್. ಮನೇಲಿ ಹಲ್ಲಿಗಳಿದ್ರೆ ಸೊಳ್ಳೆ, ನೊಣ, ಕರಗೊಬ್ಬರ ಮತ್ತು ಈ ಏರೋಪ್ಲೇನ್ ಹುಳ ಅಂತೀವಲ್ಲ, ಹಾಗೂ ಇನ್ನಿತರ ಹಾನಿಕಾರಕ ಕೀಟಗಳನ್ನು ತಿಂದು ಅದನ್ನ ನಿಯಂತ್ರಣದಲ್ಲಿ ಇಡುತ್ತೆ. ಇದು ನೈಸರ್ಗಿಕವಾಗಿ ಮನೆ ಹಾಗೂ ರೈತರ ಹೊಲಗಳನ್ನು ಕೀಟಮುಕ್ತವಾಗಿ ಇಡುತ್ತೆ. ಇದು ಹಲ್ಲಿಯಿಂದ ನಮಗೆ ಉಂಟಾಗುವಂತಹ ಪ್ರಯೋಜನ. ಹಾಗೂ ಹಲ್ಲಿಗಳಲ್ಲಿ ಹಲವಾರು ವಿಧ ಇದೆ. ಊಸರವಳ್ಳಿ ಕೂಡ ಹಲ್ಲಿಯ ಒಂದು ಕುಟುಂಬಕ್ಕೆ ಸೇರಿದಂತಹ ಪ್ರಾಣಿ. ಇವುಗಳ ಸಂರಕ್ಷಣೆ ಹಾಗೂ ಇವುಗಳ ವೈವಿಧ್ಯತೆ ಬಗ್ಗೆ ಜನರು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇವತ್ತಿನ ದಿನವನ್ನು ಆಚರಣೆ ಮಾಡಲಾಯಿತು. ಇದಾಗಿತ್ತು ಇವತ್ತಿನ ವಿಶೇಷ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಗೀತೆಯೊಂದಿಗೆ ಸಾಗೋಣ. ಸರಿಗೆ 9 ಗಂಟೆಗೆ ನಂದು ನಿಮ್ಮದೇ ಕಾರುಬಾರು. ಮೆಸೇಜ್ಗಳ ಮೂಲಕ ನೀವು ಸಂದೇಶ ಕಳಿಸ್ತೀರಾ, ನಿಮ್ಮ ಇಷ್ಟದ ಹಾಡುಗಳನ್ನ ಪ್ಲೇ ಮಾಡ್ತಾ ಸಾಕ್ತೀವಿ. ಆ್ಯಂಡ್ ಸಂದೇಶ ಕಳಿಸಂಥ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಹಲ್ಲಿಗಳು ವ್ಯಾಕ್ಯೂಮ್ ಟೆಕ್ನಿಕ್ ಉಪಯೋಗಿಸಿ ಗೋಡೆಗಳ ಮೇಲೆ ಚಲಿಸುತ್ತೆ ಅಂತ ದತ್ತಾತ್ರೇಯ ಅವರು ಮಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ತದನಂತರ 9 ಗಂಟೆಗೆ ಸರಿಯಾಗಿ ನಿಮ್ಮ ಇಷ್ಟದ ಗೀತೆಗಳನ್ನು ಪ್ಲೇ ಮಾಡೋ ಕೆಲಸದ ಮೂಲಕ ನಾನು ಹಾಜರಾಗ್ತೀನಿ ಸಖತ್ ಸಾಂಗ್ಸು ಕಾರ್ಯಕ್ರಮದಲ್ಲಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಅಶ್ವಥ ಮಲ್ನಾಡ್.

ನಮಸ್ಕಾರ, ವೆರಿ ವೆರಿ ಗುಡ್ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೈನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. 9:05 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಅಂಡ್ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೊಡ್ತಾ ಇರೋದು ನಾನು ಆರ್ ಜೆ ಅಶ್ಮಿತಾ ಮಲ್ನಾಡ್. ಹೇಗಿದ್ದೀರಾ? ಹೇಗೆ ನಡೀತಾ ಇದ್ದೀವಿ? ದಿನಚರಿ ಆಯ್ತಾ ತಿಂದೆ? ಸೊ ಶ್ರಾವಣ ಶುಕ್ರವಾರ, ಮೊದಲನೆಯ ಶ್ರಾವಣ ಶುಕ್ರವಾರ, ಎಲ್ಲರೂ ಬ್ಯುಸಿ ಆಗಿರ್ತೀರಾ. ಪೂಜೆ ಪುನಸ್ಕಾರ ಇವೆಲ್ಲದರಲ್ಲೂ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮೆಲ್ಲರಿಗೂ ಸಿಗಲಿ ಅಂತ

ಎಂಥ ಹೈ ಎನರ್ಜಿ ಇರುವಂಥ ಗೀತೆ ಇಷ್ಟ ಆಯ್ತಾ ನಿಮ್ಮೆಲ್ಲರಿಗೂ? ಇಷ್ಟ ಆಗೇ ಆಗಿರುತ್ತೆ. ಸೊ ಕಳಿಸಿರುವಂಥ ನಮ್ಮ ಸ್ನೇಹಿತರಿಗೆ ಥ್ಯಾಂಕ್ ಯು ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ಸಾಂಗ್ನ ರೆಕಮೆಂಡ್ ಮಾಡಿದ್ದಕ್ಕೆ. ಇವತ್ತಿನ ಕಾರ್ಯಕ್ರಮಕ್ಕೆ ಯಾರ್ಯಾರು ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡೋಣವಾ. ನಮಗೆ ಫಸ್ಟ್ ಮೆಸೇಜ್ ಬಂದಿದೆ ಈ ಕಾರ್ಯಕ್ರಮಕ್ಕೆ ನನ್ನ ಇಷ್ಟದ ಗೀತೆನ ಪ್ಲೇ ಮಾಡಿ ಅಂತ. ಕಲಬುರಗಿ ಜಿಲ್ಲೆಯ ಕಡಗಂಚಿಯಿಂದ ಧರ್ಮಣ್ಣ ದನ್ನೀರ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಪುಟ್ರಾಜು ಎಂಪಿ ಎಂ ಜಿ ದಿಬ್ಬ ಹೊಸದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಸೌಭಾಗ್ಯ ರಾಜನ ಕುಂಟೆಯಿಂದ ಅನುಷಾ ನಿಮ್ಮ ಸಂದೇಶ ಕೂಡ ಬಂದಿದೆ. ಜೊತೆಗೆ ಶಿವಮೊಗ್ಗದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ ದೇವಾನಂದ ಇಟಗಿರವರು. ಶಂಕರ್ ಜಗ್ಲಿ ಗಬ್ಬೂರು ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ. ಅರುಣ ಮೈತ್ರಿ ಜಿಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ. ಮಹಾಲಿಂಗಪುರದಿಂದ ಆಯುಡಿನ್ ಬನಹಟ್ಟಿ, ಮಮತಾಜ್ ಬನಹಟ್ಟಿ, ರಿಯಾಜ್, ರುಬೀನಾ, ಶಬೀರಾ, ಸೂಫಿಯಾ, ಜುನೈದ್, ಅಂಜುಮ್, ಹುಮೇರಾ, ರಗತ್, ಮರಿಯಾ ಸಂದೇಶ ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ. ಜೊತೆಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹನುಮಸಾಗರದಿಂದ ಉಮಾ ಸಿಂಹಾಸನ ಹಾಗೂ ಮಹಾಲಕ್ಷ್ಮಿ ನಮಗೆ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹ್ಯಾಡ್ಲಿಯಿಂದ. ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಅದಕ್ಕೂ ಮುಂಚೆ ಸಂದೇಶ ಬಂದಿದೆ, ಆದರೆ 9 ಗಂಟೆಯ ನಂತರ ಬಂದಂತಹ ಸಂದೇಶಗಳನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಸಂದೇಶ ಕಳಿಸಿರುವಂತಹ ಸ್ನೇಹಿತರಿಗೆ ಧನ್ಯವಾದಗಳು ಅಂತ ಹೇಳ್ತಾ ನೀವು ಕೇಳಿರುವಂತಹ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಒಂದು ಕಾಲದಲ್ಲಿ ಎಲ್ಲರ ಮನಸ್ಸನ್ನ ಗೆದ್ದಂತಹ ಗೀತೆಗಳು, ಎಲ್ಲೋ ಮರ್ತು ಹೋಗ್ಬಿಟ್ವಿ ಅನ್ನೋ ಗೀತೆಗಳು ಈಗ ನಿಮ್ಮಿಂದ ಮತ್ತೆ ನೆನಪಾಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಕಮೆಂಡಿಂಗ್ ದಿಸ್ ಬ್ಯೂಟಿಫುಲ್ ಟ್ರ್ಯಾಕ್. ವಿಕಾಸ್ ಹಗರಿ ಬೊಮ್ಮನಹಳ್ಳಿಯಿಂದ ಗುಡ್ ಮಾರ್ನಿಂಗ್ ಅಂತ.

ನಮಗೆ ಸಂದೇಶ ಕಳಿಸಿದ್ದಾರೆ. ವೆರಿ ವೆರಿ ಗುಡ್ ಮಾರ್ನಿಂಗ್ ನಿಮಗೆ. ಇನ್ನೂ ಸುಮಾರಿಷ್ಟು ಸಂದೇಶಗಳು ಬಂದಿದೆ, ಲೋಡ್ ಆಗ್ತಾ ಇದೆ. ನೆಕ್ಸ್ಟ್ ಯಾರು ಕಳಿಸಿರೋದು? ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಆ್ಯಂಡ್ ಸಿಂಧು ನೆಲಮಂಗಲದಿಂದ, ಮುಧೋಳ ತಾಲೂಕಿನ ಅಕ್ಕಿಮರಡಿಂದ, ವಿಠಲ ಕಂಬಾರ, ಕೃಷ್ಣಬಾಯಿ, ಸಿಂಧು, ಪ್ರಿಯಾಂಕಾ, ಪವನ, ಪಲ್ಲವಿ ನಮಗೆ ಮೆಸೇಜ್ ಮಾಡಿದ್ದಾರೆ. ಶರತ್ ಹಾಗೂ ಪದ್ಮಜ ಬಿಡಿ ಹಂಪಿ ನಗರ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ ನಮಗೆ. ಆ್ಯಂಡ್ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಆ್ಯಂಡ್ ನಾಗರಾಜ್ BTM ಲೇಔಟಿಂದ ನಮಗೆ ಮೆಸೇಜ್ ಮಾಡಿದರೆ, ಬೆಳಗಿನ ಶುಭಾಶಯಗಳು ಪ್ರೀತಿಯ ಗೆಳತಿ ಅಂತ ನಮಗೆ ಸಂದೇಶ ಬಂದಿದೆ ನಿವೇದಿತಾ ಅವರಿಂದ. ಥ್ಯಾಂಕ್ ಯು ಸೋ ಮಚ್ ಗೆಳತಿ ಅಂತ ಸಂಬೋಧಿಸಿದ್ದಕ್ಕೆ. ಆ್ಯಂಡ್ ನಮಗೆ ಸಂದೇಶ ಬಂದಿದೆ. ನೆಕ್ಸ್ಟ್ ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನಮಗೋಸ್ಕರ. ಈ ಹಾಡನ್ನ ಪ್ಲೇ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಕಾಂತ್ ಪೂಜಾರ್ ಮುಂಡರಗಿ ತಾಲೂಕು ಹೈತಾಪುರ ಗ್ರಾಮದಿಂದ ನಮ್ಮ ಹಾಡನ್ನ ಪ್ಲೇ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಸುಮಾರಷ್ಟು ಸಂದೇಶಗಳು ಬರ್ತಿದೆ. ಜೊತೆಗೆ ಸುಪ್ರೀತಾ ಶ್ರೀನಿವಾಸ್ ಬೆಳ್ಳಿ ಕುಮಾರಿ ನಮಗೆ ಮೆಸೇಜ್ ಮಾಡಿದ್ದಾರೆ. ಶ್ರವಂತ್ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ರೂಪಾ ಪಾಂಡುರಂಗರಾವ್ ಕೂಡ ಮೆಸೇಜ್ನ ಕಳಿಸಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬಡಾವಣೆ ಹೊಸದುರ್ಗದಿಂದ ಸಂದೇಶ ಕಳಿಸಿದರೆ, HV ಯೋಗ ನರಸಿಂಹನ್ ಬೆಂಗಳೂರು ಗಾಯತ್ರಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಏನು ಮೇಡಮ್ ಎಲ್ಲರಿಗೂ ವಿಶ್ ಮಾಡಿ ಈ ಥರ ಸಾಂಗ್ಸ್ಗಳನ್ನ ಹಾಕ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಏನು ಮಾಡೋಣ, ನೀವೇ ಕಳಿಸಿರುವಂಥ ಪ್ಲೇಲಿಸ್ಟ್ಗಳು. ಶಿವಾನಂದ ಅವರು ಮೆಸೇಜ್ ಮಾಡಿದ್ದೀರಾ. ಸುಧಾ ನಾಯಕ್ ನಮಸ್ತೆ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ನಮಸ್ತೆ ಗುಡ್ ಮಾರ್ನಿಂಗ್. ಆ್ಯಂಡ್ MT ನಾಯಕ್ ಬಸವೇಶ್ವರ ನಗರ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಮಾಲಾ ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಈ ಸೊಗಸಾದ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಸಾಗುತ್ತೆ. ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ

ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಏನು ಸೂಪರ್ ಆಗಿರೋ ಹಾಡುಗಳು ಪ್ಲೇ ಆಗ್ತಾ ಇದೆ, ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ ಈ ಎಲ್ಲ ಸಾಂಗ್ಸ್ಗಳನ್ನ ಕೇಳ್ತಾ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನನ್ನ ಹೆಸರು ತಿಮ್ಮೇಶ್ ಯಾದವ್, ನಮ್ಮೂರು ಶ್ರೀ ಕೃಷ್ಣಾನಗರ, ದಾವಣಗೆರೆ. ಗಜಾ ಚಿತ್ರದಿಂದ ನಮಗೋಸ್ಕರ ಒಂದೊಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ರೆ ತಿಮ್ಮೇಶ್ ಅವರು, ಸರ್ ನಿಮ್ಮ ಮೆಸೇಜ್ನ ಓದ್ತಾ ಓದ್ತಾ ಚಿತ್ರದ ಹೆಸರು ಕೂಡ ಹೇಳಿಬಿಟ್ಟೆ. ಜನರಲಿ ನಾವು ಹೇಳೋದಿಲ್ಲ ಚಿತ್ರದ ಹೆಸರು. ನಿಮ್ಮ ಮೆಸೇಜ್ ಬಹಳ ಬ್ಯೂಟಿಫುಲ್ ಆಗಿ ಇತ್ತು. ಥ್ಯಾಂಕ್ ಯು ಸೋ ಮಚ್ ತಮ್ಮ ಸಂದೇಶಕ್ಕೆ. ಪ್ರದೀಪ್ ಚಿಕ್ಕಮಗಳೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಯ್ ಪ್ರದೀಪ್, ಹೇಗಿದ್ದೀರಾ? ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಬಾಗೇಪಲ್ಲಿಯಿಂದ ಜಗದೀಶ್ ಶಾಸ್ತ್ರಿ ಮೆಸೇಜ್ ಕಳಿಸಿದ್ರೆ, ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ನಂದಾದೀಪ, ರಂಜಿತಾ, ದರ್ಶಿನಿ, ನೀವು ಕೂಡ ನಮಗೆ ಮಂಡ್ಯದಿಂದ ಮೆಸೇಜ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ತಮ್ಮ ಪ್ರೀತಿಯ ಸಂದೇಶಕ್ಕೆ. ಸಿಂಧನೂರು ಸುರೇಶ್ ಬಲುಟಗಿ ಸಂದೇಶ ಕಳಿಸಿದ್ರೆ, ವಿನಯ್ ಪವಿತ್ರ ಹಾಗೂ ನಾಗರತ್ನ ವಿನೋಬಾನಗರ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಭಾಸ್ಕರ್ ರಾಜಾಜಿನಗರದಿಂದ, ವರ್ಷ ಬೆಂಗಳೂರಿನಿಂದ, ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಮೂಡಲವಿಠಲಪುರದಿಂದ ಶ್ರೀಧರ್ ಪದ್ಮ ಪನ್ನಗ ಶ್ರೀಧರ್ ನಮಗೆ ಸಂದೇಶ ಕಳಿಸಿದ್ದಾರೆ. ಅನಂತ್ ಕುಮಾರ್ ನಮಗೆ ಸಂದೇಶ ಕಳಿಸಿದ್ದಾರೆ. ಸಖತ್ ಸಾಂಗ್ಗಳನ್ನ ಪ್ಲೇ ಮಾಡ್ತಾ ಇದ್ರ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಕೆಸರಮಡು ತುಮಕೂರಿನಿಂದ ಪ್ರಸಾದ್ ರವರು, ಧನ್ಯವಾದಗಳು. ಜಿಎಸ್ ಭೋಜರಾಜ್ ಸುಧಾ ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ತಾಲೂಕು ಇಂದ ಸಂದೇಶ ಕಳಿಸಿದ್ರೆ, ರವಿ ಬಟ್ಲೇರಿ ಸಿಎನ್ ಹಳ್ಳಿಯಿಂದ, ಗಣೇಶ್ ಕೊಂಡ್ಲಹಳ್ಳಿ ಮೊಳಕಾಲ್ ಮೂರಿನಿಂದ ಸಂದೇಶ ಕಳಿಸಿದ್ದಾರೆ. ವಿಕಾಸ್ ಹಗರಿ ಬೊಮ್ಮನಹಳ್ಳಿಯಿಂದ, ಆನಂದ್ ಕುಲಕರ್ಣಿ ಸುಳೆಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಟಿಆರ್ಎಚ್ ಪ್ರಕಾಶ್ ಕುಮಾರ್ ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಅಥಣಿ ತಾಲೂಕಿನ ಚಿಕ್ಕೂಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲ ತೇಲಿ ಮನೆಯವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಸುಬನ್ ಕೋರಿ ಹಂಪಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಿದೆ, ಖಂಡಿತ ನಿಮ್ಮಿಷ್ಟದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಸಾಕ್ತೀವಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಬಹದ್ದೂರ್ ಗಂಡು ಚಿತ್ರದಿಂದ ಈ ಬ್ಯೂಟಿಫುಲ್ ಟ್ರ್ಯಾಕ್ ನ ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಲ್ಲಿ. ನಮಗೋಸ್ಕರ ಒಂದು ಒಳ್ಳೆ ಗೀತನ ಪ್ಲೇ ಮಾಡಿ ಅಂತ ರವೀಂದ್ರ ಆರೋಹಿ ಹೇಮಿಗೆ ಪುರ ಕೆಂಗೇರಿಯಿಂದ ಮೆಸೇಜ್ ಮಾಡಿದ್ದಾರೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶ ಕಳಿಸಿದ್ರೆ, ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ ಕಬಾಡಿ ವೆಂಕಟೇಶ್ ನಮ್ಮ ಸಂದೇಶನ ಓದಿ ಅಂತ ಹೇಳ್ತಾ ಇದ್ದೀರಾ. ಮೇಡಮ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್, ಬಳ್ಳಾರಿಯಿಂದ ಸಂದೇಶ ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್

ಅರಸೀಕೆರೆ ತಾಲೂಕಿನಿಂದ ಜಯಣ್ಣ ಶಶಿಬಾಳ ಅವರು ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮ ಸಖತ್ತಾಗಿದೆ ಅಂತಿದ್ದಾರೆ. ಅರವಿಂದ್ ಕುಮಾರ್ ರಾಜೇಶ್ವರಿ ವೆಂಕಟೇಶ್ವರ ಕಾಲೋನಿ ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ. ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಶುಭೋದಯ ಮೇಡಮ್, ನನಗೋಸ್ಕರ ಒಂದು ಒಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ರಮೇಶ್ ಎಂ ಎಸ್ ಪಾಳ್ಯ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ನವೀನ್ ಕಾವ್ಯ ವ್ಯೂವರ್ಸ್ ಕಾಲೋನಿಯಿಂದ ಮೆಸೇಜ್ ಮಾಡಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ನಮಗೆ ಸಂದೇಶ ಕಳಿಸಿದ್ರೆ ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ರಾಜೇಶ್ ನಿಮ್ಮ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ ಜಾಲಹಳ್ಳಿಯಿಂದ. ಕೆಪಿ ರೋಸ್ದಿಂದ ಗೋಪಾಲ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಗೀತಾ ನಾಗಪ್ಪ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಗೀತಾ ಅವರೇ, ಅಂಡ್ ನಿಮ್ಮ ಡಿ ಪಿ ಕೂಡ ಬಹಳ ಬ್ಯೂಟಿಫುಲ್ ಆಗಿದೆ. ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಎಲ್ಲ ಸಾಂಗ್ಸ್ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ನಮಗೆ ಸುಮಾ ಗಣಪತಿ ಅವರು. ಮಾಸ್ತಿ ಗುಡಿಯಿಂದ ನಮಗೆ ಮೆಸೇಜ್ ಬಂದಿದೆ. ಜೊತೆಗೆ ಕಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ, ಸುಜಾತಾ ಆರ್ ಗಣೇಶ್ ಲಿಖಿತೆ ಯತೀಶ್ ಅಜಯ್ ಲೀಲಾ ಪೂಜಾ ವಿಸ್ಮಯ ಪೂರ್ವಿಕ್ ರಾಜಾಜಿನಗರದಿಂದ, ಸತೀಶ್ ಎನ್ಎಚ್ ನಗರಕೆರೆ ಇಂದ ಮೆಸೇಜ್ ಮಾಡಿದ್ದಾರೆ. ದಿನೇಶ್ ಸುಬ್ರಹ್ಮಣ್ಯ ರಮೇಶ್ ವಾಣಿ ರಮೇಶ್ ಚಿಕ್ಕಲಸಂದ್ರ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಬೆಳಗಿನ ಶುಭೋದಯ ಅಂತ ಭಾರ್ಗವಿ ಹಾಸನದಿಂದ ಸಂದೇಶ ಕಳಿಸಿದ್ದಾರೆ. ಹಾಯ್ ಮೇಡಮ್, ಶುಭೋದಯ ಅಂತ ಹೇಳ್ತಾ ಇದ್ರೆ ನಮಗೆ ವಿಜಯನಗರ ಜಿಲ್ಲೆಯ ಪೂರ್ವ ಕಾಲ್ವಿ ಗ್ರಾಮದಿಂದ ರಮೇಶ್ ಕಂಡೆನವರವರು. ಥ್ಯಾಂಕ್ ಯು ಸರ್. ಇನ್ನು ಕಾರ್ಯಕ್ರಮನ ಕೇಳ್ತಾ ಇದ್ದೀನಿ, ಬಹಳ ಇಷ್ಟ ಆಗ್ತಾ ಇದೆ ಅಂತ ತೀರ್ಥ ಪ್ರಸಾದ್ ದೊಡ್ಡ ಮೆಟ್ರಿಕ್ ಕುಕ್ಕೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ನಿಮ್ಮ ಹೆಸರು ಬಹಳ ಚೆನ್ನಾಗಿದೆ ತೀರ್ಥ ಪ್ರಸಾದ್ ರವರೇ. ಇನ್ನು ನಮಗೋಸ್ಕರ ಒಂದು ಒಳ್ಳೆ ಗೀತೆನ ಪ್ಲೇ ಮಾಡಿ ಅಂತಿದ್ದಾರೆ ನಮಗೆ ಅಕ್ಕಲಕೋಟ ತಾಲೂಕಿನ ಈರಣ್ಣ ಜೇವೂರವರು. ರೀ ಮೇಡಮ್, ಯಾಕ್ರಿ ನಮ್ಮ ಹಾಡನ್ನ ಹಾಕೋದೇ ಇಲ್ಲ ಅಂತಿರಲ್ಲ ನೀವು ಅಂತ ಕೇಳ್ತಾ ಇದ್ದಾರೆ ಚಿದಾನಂದ್ ಅವರು. ಹಾಗೇನಿಲ್ಲ ಸರ್, ಮೊದಲು ಯಾರು ಹಾಡುಗಳನ್ನ ಕಳಿಸಿರ್ತಾರಲ್ಲ ಅಂತ ಕ್ಯೂ ಮಾಡಿಟ್ಕೊಂಡಿರ್ತೀವಿ, ಅಂಡ್ ಅದ್ರ ಪ್ರಕಾರವಾಗಿ ಪ್ಲೇ ಮಾಡ್ತಾ ಇರ್ತೀವಿ. ಜೊತೆಗೆ ಮಾದನ ಹಿಪ್ಪರ್ಗಿಯಿಂದ ಭಾಗ್ಯ ಜ್ಯೋತಿ ಶಿವಲಿಂಗಪ್ಪ ಭದ್ರೆ ಮೆಸೇಜ್ ಮಾಡಿದ್ರೆ, ಜಮಖಂಡಿಯಿಂದ ವಿಶ್ವ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಈಗ ಇಲ್ಲಿ ನೀವು ಕೇಳಬಯಸಿದಂತಹ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಸೂಪರ್ ಆಗಿರೋ ಹಾಡುಗಳನ್ನ ಪ್ಲೇ ಮಾಡಿದ್ರಿ ಅಂತ ಸುಧಾ ಬೂದಿಹಾಳದಿಂದ ಮೆಸೇಜ್ ಕಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರ್ಯಾರು ಸಂದೇಶ ಕಳಿಸಿದ್ರೋ ಸಾಧ್ಯವಾದಷ್ಟು ನಿಮ್ಮೆಲ್ಲರ ಹೆಸರುಗಳನ್ನ ಓದಿ ಹೇಳಿದ್ದೀನಿ. ಆ್ಯಂಡ್ ಎಷ್ಟು ಸಾಧ್ಯ ಆಗುತ್ತೋ ಹಾಡುಗಳನ್ನು ಕೂಡ ಪ್ಲೇ ಮಾಡಿದ್ದೀನಿ. ನಿಮ್ಮ ಹಾಡು ಯಾವುದಾದ್ರೂ ಕೈ ತಪ್ಪು ಹೋಗಿದರೆ ದಯವಿಟ್ಟು ಕ್ಷಮೆ ಇರಲಿ. ಸಮಯದ ಅಭಾವ ಇದ್ದಿದ್ದರಿಂದ ಸಾಧ್ಯವಾದಷ್ಟು ಹಾಡುಗಳನ್ನ ಪ್ಲೇ ಮಾಡಲಿಕ್ಕೆ ಆಯಿತು ಅಂತ ಹೇಳ್ತಾ ಇನ್ನೇನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಕೊನೆಯ ಹಂತದಲ್ಲಿ ಮತ್ತೊಬ್ಬರು ಜನರು ಬಹಳ ರಿಕ್ವೆಸ್ಟ್ ಮಾಡಿದರು ಈ ಒಂದು ಗೀತೆಗೆ, ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ. ತದನಂತರ ನಮ್ಮ ಸಿನಿಚಿಟ್ಟೆ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲಿನಲ್ಲಿ.

0: ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನಮಸ್ಕಾರ, ವೆರಿ ವೆರಿ ಗುಡ್ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ, ಇದು ಕನ್ನಡ ಕಾಮನಬಿಲ್ಲು. 10:02 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಾನು RJ ಅಶ್ವಿತಾ ಮಲ್ನಾಡ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಸೊಗಸಾದ ಗೀತೆಗಳ ಸುತ್ತ ಒಂದಿಷ್ಟು ಕಥೆಯನ್ನು ಹೆಣೀತಾ, ಆ ಹಾಡುಗಳು ಹೇಗೆ ಹುಟ್ಟಿದ್ವು ಅಂತನೋ, ಅಥವಾ ಹಾಡುಗಳಿಂದ ನಮಗೆ ಸಿಗ್ತಾ ಇರುವಂತಹ ಅರ್ಥ ಏನಿರಬಹುದು ಅಂತನೋ, ಹೀಗೆ ಸುಮಾರಷ್ಟು ಮಾತುಗಳನ್ನ ಆಡ್ತಾ ಹೋಗ್ತೀವಿ ಅಲ್ವಾ. ಇವತ್ತಿನ ಕಾರ್ಯಕ್ರಮ ಏನಕ್ಕೆ ಸ್ಪೆಷಲ್ ಅಂತ ನೀವೇ ನಂಗೆ ಹೇಳಬೇಕಾಗುತ್ತೆ. ನಾವೊಂದು ಹಾಡನ್ನು ಪ್ಲೇ ಮಾಡ್ತೀನಿ, ಸೂಕ್ಷ್ಮವಾಗಿ ಹಾಡನ್ನು ಗಮನಿಸಿ ಯಾವ ವಿಷಯದ ಬಗ್ಗೆ ಮಾತಾಡ್ತಿರಬಹುದು ಯೋಚನೆ ಮಾಡಿ ಉತ್ತರ ಕೊಡಿ. ನೀವು ನಮಗೆ ಸಂದೇಶ ಕಳಿಸ್ಬೇಕಾಗಿರುವಂಥ ಸಂಖ್ಯೆ 9409901013. ಇನ್ನೊಮ್ಮೆ ಹೇಳ್ತೀನಿ, 9480901013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ ಅಂತ ಹೇಳ್ತಾ ಸದ್ಯಕ್ಕೆ ಹೇಳಿ ಈ ಸೂಪರ್ ಹಿಟ್ ಆದಂಥ ಗೀತೆ ನಿಮಗೋಸ್ಕರ.

ಅಂಗಾಂಗ ದಾನದ ಬಗ್ಗೆ ಮಾತಾಡ್ತಿದ್ದೀರಾ ಮೇಡಮ್ ಅಂತ ನಂಗೆ ಕಳಿಸಿದರೆ ಸಂದೇಶ, ಖಂಡಿತವಾಗ್ಲೂ ಇಲ್ಲ ಸರ್. ಅಂಗಾಂಗ ದಾನ ಮಾಡೋದು ತುಂಬ ಉತ್ತಮವಾದಂತಹ ವಿಷಯ, ಹಾಗೂ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಲೇಬೇಕಾಗತ್ತೆ. ಆದರೆ ಆ ವಿಷಯದ ಬಗ್ಗೆ ಇವತ್ತಿನ ಪ್ರಸ್ತುತ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇಲ್ಲ. ಪ್ರೇಮದ ಬಗ್ಗೆ ಇರಬಹುದಾ? ಓಕೆ, ಪಾರ್ಷಲಿ ರೈಟ್ ಅಂತ ಅನಿಸುತ್ತೆ. ಜೋಡಿಗಳ ಬಗ್ಗೆನಾ? ಖಂಡಿತ ಇಲ್ಲ. ಆ್ಯಕ್ಟರ್ಸ್ ಬಗ್ಗೆನಾ? ಖಂಡಿತವಾಗ್ಲೂ ಇಲ್ಲ. ಸೊ ಹಾಗಿದ್ರೆ ಏನು ಬಗ್ಗೆ ಇರಬಹುದು? ಓಕೆ, ಇನ್ನೊಂದು ಹಾಡನ್ನ ಪ್ಲೇ ಮಾಡ್ಲಾ, ಕೇಳಿಸ್ಕೊಳ್ಳಿ. ಹಾಡನ್ನ ಸೂಕ್ಷ್ಮವಾಗಿ ಗಮನಿಸಿ ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತಿರಬಹುದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ರೈಟ್?

ಏನಿರಬಹುದು, ಸುಮಾರಷ್ಟು ಜನ ಸ್ನೇಹಿತರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಒಬ್ಬರನ್ನೊಬ್ಬರು ಬಿಟ್ಟಿರ್ತಂದಿರುವಂತಹ ಜೀವಿಗಳ ಬಗ್ಗೆ ಏನಾದರೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವ ಅಂತ ಒಂದಿಷ್ಟು ಜನ ಸಂದೇಶ ಕಳಿಸಿದ್ರೆ, ಎಲ್ಲಿರ್ತಾರೋ ಅಲ್ಲಿ ನಾವು ಇರಬೇಕು ಅನ್ನೋಂತಹ ಗೀತೆಗಳ ಅಂತ ಕಳಿಸಿದ್ದೀರಾ. ಜೀವನದ ಬಗ್ಗೆನಾ, ಸಂಬಂಧಗಳ ಬಗ್ಗೆನಾ? ಓಹೋ, ಸುಮಾರಷ್ಟು ಮೆಸೇಜ್ಗಳು ಬರ್ತಾ ಇದೆ. ನೀರು ಇಲ್ಲದ ಮೂಲಕ ಮಳೆಯ ಬಗ್ಗೆ ಮಾತಾಡ್ತಾ ಇದ್ದೀರಾ, ಡಿಪೆಂಡೆನ್ಸಿ ಆನ್ ಈಚ್ ಅದರ ಜೀವನಾನ, ಸುಮಾರಷ್ಟು ಸಂದೇಶಗಳು ಬರ್ತಿದೆ. ಆದರೆ ಸೂಕ್ತವಾದಂತಹ ಸರಿಯಾದಂತಹ ಉತ್ತರ ನಮಗೆ ಸುನಿತಾ ರವಿ ಧಾರವಾಡದಿಂದ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದೀರಾ. ನಾಯಕಿಯನ್ನು ಹೊಗಳುವಂಥ ಗೀತೆ ಇಲ್ಲ, ಇಲ್ಲ, ನಾಯಕಿ ಅಥವಾ ನಾಯಕನವನ್ನು ಕೂಡ ಹೊಗಳುವಂಥ ಗೀತೆಗಳಿದೆ. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಎರಡೂ ಗೀತೆಗಳಲ್ಲಿ ಕಾಣಬಹುದು. ಒಂದು ವೈವಾಹಿಕ ಜೀವನದಲ್ಲಿರುವಂತಹ ಗಂಡ ಹೆಂಡತಿಯ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ, ದಾಂಪತ್ಯದ ಬಗ್ಗೆ, ಎರಡು ಹೃದಯದ ಜೊತೆಯ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಎಸ್, ಇವತ್ತಿನ ನಮ್ಮ ಮಾತಿನ ವಿಷಯ ದಾಂಪತ್ಯ. ದಾಂಪತ್ಯ ಅಂತ ಹೇಳಿದ್ರೆ ಏನು? ಏನು ಉತ್ತರ ಗೊತ್ತಿದ್ರೆ ಸಂದೇಶ ಕಳಿಸಿ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಒಂದಿಷ್ಟು ಜನ ಭಾವನಾತ್ಮಕವಾಗಿ ಸಂದೇಶ ಕಳಿಸಿದ್ರೆ, ಮತ್ತೊಂದಿಷ್ಟು ಜನ ನಾವಂತೂ ಇದಕ್ಕೆ ನಮಗೆ ಸಂಬಂಧನೇ ಇಲ್ಲಪ್ಪ, ನಾವಂತೂ ಹಾಡು ಕೇಳ್ಕೊಂಡು ಆರಾಮಾಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಿಂಗಲ್ಸ್ಗಳು. ಸೂಪರ್. ಸೊ ದಾಂಪತ್ಯದ ಬಗ್ಗೆ ಮಾತಾಡೋದಾದರೆ, ಒಬ್ಬರನ್ನ ಒಬ್ಬರು ಅರ್ತು ಬಾಳೋದೇ ದಾಂಪತ್ಯ ಅಂತ ರಾಜ್ಕುಮಾರ್ ಕಾತರಿಕೆ KHP ಕಾಲೋನಿ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ದಾಂಪತ್ಯದ ಬಗ್ಗೆ ಕರೆಕ್ಟಾಗಿ ತಿಳಿದವರು ಯಾರೂ ಇಲ್ಲ, ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ, ಯಾರಿಗೂ ಗೊತ್ತೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೌಭಾಗ್ಯ ಅವರು ರಾಜನಕುಂಟೆಯಿಂದ. ಓಕೆ. ಪರಸ್ಪರ ನಂಬಿಕೆ ಗೌರವ ಇದ್ದರೆ ಜೀವನ ಸುಂದರವಾಗಿರುತ್ತೆ ಅಂತ ಶ್ವೇತಾ ಎಸ್ರಾವ್ ಸುಳ್ಯದಿಂದ ಸಂದೇಶ ಕಳಿಸಿದ್ದಾರೆ. ರಾಜೇಶ್ ಜಾಲಹಳ್ಳಿಯಿಂದ ಮೆಸೇಜ್ ಮಾಡಿ, ಮೇಡಮ್ ನಾನಂತೂ ಸಿಂಗಲ್ಲು, ನನ್ನ ಪ್ರಕಾರ ದಾಂಪತ್ಯ ಅಂತ ಹೇಳಿದ್ರೆ ಒಬ್ರು ಮಾತನಾಡಬೇಕು, ಮತ್ತೊಬ್ರು ಹೌದು ಕಣೆ ಅಂತ ಹೇಳಬೇಕು. ಸೊ ಕಣೆ ಅಂತ ಹೇಳ್ತಾ ಇದ್ದೀರಾ ಅಂದರೆ ಹೆಣ್ಮಕ್ಳು ಮಾತಾಡಬೇಕು, ಗಂಡಸರು ಹೌದು ಅಂತ ಹೇಳೋದು. ಹಾಂ ಹಾಂ ಹಾಂ, ಗಂಡಸರು ಹೇಳಿಬಿಡ್ತಾರ ಹೌದು ಅಂತ, ನೀವೇ ಒಪ್ಪಬೇಕು. ಆ್ಯಂಡ್ ನಮಗೆ ಸಂದೇಶ ಬಂದಿದೆ ನಾಗರತ್ನ ಅವರು ರಾಜಾಜಿನಗರದಿಂದ. ಈ ಒಂದು ಕಾರ್ಯಕ್ರಮಕ್ಕೆ ಸೂಕ್ತ ಅನ್ಸುವಂತಹ ಗೀತೆನ ಅವರು ನಮಗೆ ರೆಕಮೆಂಡ್ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ದಾಂಪತ್ಯ ಅಂದರೆ ಗಂಡ ಹೆಂಡತಿ ಪರಸ್ಪರ ಒಬ್ಬರಿಗಾಗಿ ಒಬ್ಬರು ಬದುಕೋದು, ಕಷ್ಟ ಸುಖಗಳಲ್ಲಿ ಸಮಭಾಗಿಯಾಗುವುದು ಅಂತ ಶೈಲಾ ರಾಜೇಶ್ ಚನ್ನನಕುಂಟೆ ಶಿರಾದಿಂದ ಸಂದೇಶ ಕಳಿಸಿದ್ದಾರೆ. ಸೂಪರ್. ಇನ್ನು ರಾಣಿಬೆನ್ನೂರಿನಿಂದ ರೇಖಾ ಸವಣೂರು ಸಂದೇಶ ಕಳಿಸಿ, ತುಂಬ ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಮೊನ್ನೆ ತಾನೇ ಭೀಮನ ಅಂಬಾಸೆ ಮುಗೀತು ಅಂತ ನಮಗೆ ಸಂದೇಶ ಕಳಿಸಿದ್ದೀರಾ, ಒಳ್ಳೆಯದಾಗಲಿ ನಿಮಗೆ. ನಮಗೆ ಕಲಬುರಗಿಯಿಂದ ರಾಧಾಕೃಷ್ಣರವರು ಸಂದೇಶ ಕಳಿಸಿ, ನನ್ನ ಹೆಸರನ್ನ ನೀವು ಓದಲಿಲ್ಲ ಹಳೆ ಪ್ರೋಗ್ರಾಮಲ್ಲಿ ಅಂತ ಬೇಸರಿಸ್ಬೇಡಿ, ಕ್ಷಮಿಸಿ, ಕೆಲವೊಮ್ಮೆ ಮಿಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ದಾವಣಗೆರೆಯಿಂದ ಸರಳ ಅವರು ಸಂದೇಶ ಕಳಿಸಿ, ದಾಂಪತ್ಯ ಅಂತ ಹೇಳಿದ್ರೆ ನನ್ನ ಭಾವನೆಯಲ್ಲಿ ಎಂಥ ಸಂದರ್ಭದಲ್ಲೂ ಒಬ್ಬರನ್ನ ಒಬ್ಬರು ಬಿಟ್ಟು ಕೊಡೋದೇ ಇರೋದು ಅಂತ ಹೇಳ್ತಾ ಇದ್ದೀರಾ. ಸೂಪರ್. ಅನಿಲ ಭೀಷ್ಮಣ್ಣನವರ್ ನಮಗೆ ಶವನೇ ವಾಡಿಯಿಂದ ಸಂದೇಶ ಕಳಿಸಿ, ಜೀವನದ ಜೊತೆ ಆಗುವುದು ಆ ಭಗವಂತ ನಿರ್ಧರಿಸ್ತಾನೆ, ಗಂಡ ಹೆಂಡತಿ ಇಡೀ ಜೀವನದಲ್ಲಿ ಒಟ್ಟಿಗೆ ಬಾಳಿ ಬದುಕಿದ್ರೆ ಬದುಕಿಗೆ ಒಂದು ಅರ್ಥ, ಗಂಡನ ಏಳು ಬೀಳಿನಲ್ಲಿ ಭುಜಕ್ಕೆ ಭುಜ ಕೊಟ್ಟು ಜೀವನ ಸಾಗಿಸೋದು, ಹಾಗೂ ಹೆಂಡತಿ ಆಸೆ ಆಕಾಂಕ್ಷೆಗಳನ್ನ ಪೂರೈಸೋದು ಗಂಡನ ಕರ್ತವ್ಯ. ಆದರೆ ಹೆಂಡತಿಯು ಗಂಡನ ಕೌಟುಂಬಿಕ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಆಸೆ ವ್ಯಕ್ತಪಡಿಸೋದು ಸೂಕ್ತ, ಇಲ್ಲಾದರೆ ಎತ್ತು ಏರಿಗೆ ಕೋಣ ನೀರಿಗೆ ಇಳದಂತೆ ಆಗೋದು ಇಡೀ ಜೀವನ ಅಂತ ಹೇಳ್ತಾ ಇದ್ದೀರಾ. ಬಹಳ ಚೆನ್ನಾಗಿ ನಿಮ್ಮ ಅಭಿಮತವನ್ನು ನೀವು ಹೇಳಿದ್ರಿ, ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ಓ, ನಮ್ಮ ಶಿವ ಪಾರ್ವತಿಯ ಜೋಡಿ ಒಂದು ನಮಗೆ ಸಂದೇಶ ಬಂದಿದೆ. ಪಾರ್ವತಿ ಮೋಹನ್ ಕುಮಾರ್ KHP ಕಾಲೋನಿ ದಾವಣಗೆರೆಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮ್ಮವ್ ಯಾವತ್ತೂ ನನ್ನ ಬಗ್ಗೆ ಹೊಗಳೋದಾಗಲಿ ಅಥವಾ ನನ್ನ ಬಗ್ಗೆ ಮಾತಾಡೋದಾಗಲಿ ಮಾಡಿಲ್ಲ, ಆದರೆ ನನ್ನ ಮೇಲೆ ತುಂಬ ಪ್ರೀತಿ, ನಾನೇ ಅವ್ರಿಗೆ ತಮಾಷೆಯಾಗಿ ಮಾತಾಡ್ತಾ ಇರ್ತೀನಿ, ಪೀಡಿಸ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೂಪರ್ ಆಗಿದೆ ನಿಮ್ಮ ಜೋಡಿ, ಹೀಗೆ ಖುಷಿಯಾಗಿರಲಿ. ಸೂಪರ್ ಸಾಂಗ್ಸ್ ಅಂತ ಪಿಂಟು ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಯೋ ವೆಲ್ಕಮ್ ಪಿಂಟು ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ಎಷ್ಟೋ ಸಂದರ್ಭದಲ್ಲಿ ದುಃಖದಲ್ಲಿದ್ದಾಗ, ಬೇಜಾರಿನಲ್ಲಿ ಇದ್ದಾಗ ಹೆಚ್ಚೇನು ಬೇಡ, ಈ ರೀತಿ ಸಮಾಧಾನ ಮಾಡುವಂತಹ ಒಂದು ಸಂಗಾತಿ ಇದ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ.

ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ದಾಂಪತ್ಯ ಅಂತ ಹೇಳಿದ್ರೆ ಏನು ಅನ್ನುವಂತಹ ಪ್ರಶ್ನೆನ ಕೇಳಿದ್ದೆ. ಬಹುಶಃ ಈ ಹಾಡಿನಲ್ಲಿ ನಮಗೆ ಸೂಕ್ತವಾದಂತಹ ಉತ್ತರ ಸಿಕ್ತು ಅಂತ ಅಂದ್ಕೊತೀನಿ. ಬದುಕಿನ ಬೆಲೆಯ ತಿಳಿಸುವಂಥದ್ದು ಅನ್ನೋಂಥದ್ದು, ಈ ಬದುಕು ಅನ್ನೋದು ಎಷ್ಟು ಸುಂದರವಾಗಿದೆ ಸ್ನೇಹಿತರೆ, ಅದನ್ನು ಜೀವಿಸಿದ್ರೆ ಮಾತ್ರ ನಮಗೆ ಗೊತ್ತಾಗುವಂಥದ್ದು. ಎರಡು ಜನ ಒಂದೇ ಮನೆಯಲ್ಲಿರೋದು ಮಾತ್ರನ ದಾಂಪತ್ಯ ಅಂದರೆ? ಒಬ್ಬರ ಹೆಸರಿನ ಮುಂದೆ ಮತ್ತೊಂದು ಹೆಸರು ಸೇರಿಸ್ಕೊಳ್ಳೋದಾ? ಅಥವಾ ಜೀವನದ ಉದ್ದನೆಯ ಪಯಣದಲ್ಲಿ ನೀನು ಒಬ್ಬಂಟಿಯಲ್ಲ ನಾನು ಇದ್ದೀನಿ ಅಂತ ಮತ್ತೊಬ್ಬರಿಗೆ ಭರವಸೆ ಮೂಡಿಸೋದ? ಬಹುಶಃ ದಾಂಪತ್ಯದ ನಿಜವಾದ ಅರ್ಥನೇ ಭರವಸೆ. ಮದುವೆಯ ದಿನ ಇಬ್ಬರು ಸುಂದರವಾಗಿ ಕಾಣ್ತಾರೆ. ಹೊಸ ಬಟ್ಟೆ, ನಗು, ಸಂಭ್ರಮ, ಹೂವು, ಬಂಧುಗಳು ಇವೆಲ್ಲ ಇರುತ್ತೆ. ಆದರೆ ದಾಂಪತ್ಯದ ನಿಜವಾದ ಸೌಂದರ್ಯ ಮದುವೆಯ ದಿನ ಕಾಣಿಸೋದಲ್ಲ, ಅದು ಕಾಣಿಸೋದು ಬೆಳಗಿನ ಜಾವ ಎಲ್ಲರೂ ಮಲಗಿರುವಾಗ ಒಬ್ಬರು ಮತ್ತೊಬ್ಬರಿಗಾಗಿ ಎದ್ದು ಮಾಡುವ ಒಂದು ಕಪ್ ಚಹಾದಲ್ಲಿ. ತಾನು ದಣಿದಿದ್ರೂ ಕೂಡ ನೀನು ಊಟ ಮಾಡ್ದ್ಯಾ ಅಂತ ಕೇಳುವಂತಹ ಕಾಳಜಿಯಲ್ಲಿ. ಕಷ್ಟ ಬಂದಾಗ ಇದು ನೀನೊಬ್ಬನ ಸಮಸ್ಯೆ ಅಲ್ಲ, ನಮ್ಮಿಬ್ಬರ ಸಮಸ್ಯೆ ಅಂತ ಹೇಳಿ ಮಹಾ ಒಂದು ಧೈರ್ಯ ತುಂಬುವಂತಹ ಮಾತಿನಲ್ಲಿ. ಕೆಲವೊಮ್ಮೆ ಏನನ್ನೂ ಹೇಳದೆ ಪಕ್ಕದಲ್ಲಿ ಕುಳಿತುಕೊಳ್ಳುವಂತಹ ಮೌನದಲ್ಲೂ ಕೂಡ ಆ ದಾಂಪತ್ಯದ ಪ್ರೀತಿಯನ್ನು ಕಾಣಬಹುದು. ದಾಂಪತ್ಯ ಅಂತ ಹೇಳಿದ್ರೆ ಬರೀ ಪ್ರೀತಿಗೆ ಮಾತ್ರ ಸೀಮಿತರ? ಅದು ಹಾಗಲ್ಲ. ಅಲ್ಲಿ ಕಾಳಜಿ ಇರುತ್ತೆ, ಗೌರವ ಇರುತ್ತೆ, ತಾಳ್ಮೆ ಇರುತ್ತೆ, ಕ್ಷಮೆ ಇರುತ್ತೆ, ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ನಿರಂತರವಾದಂತಹ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ನಮ್ಮ ಸ್ನೇಹಿತರೊಬ್ಬರು ಸಂದೇಶ ಕಳಿಸಿದ್ರು, ಒಬ್ಬರಲ್ಲ ಸುಮಾರು ಜನ ಸಂದೇಶ ಕಳಿಸಿದ್ರು, ದಾಂಪತ್ಯ ಅಂತ ಹೇಳಿದ್ರೆ ಒಬ್ಬರನ್ನ ಇನ್ನೊಬ್ಬರು ಬಿಟ್ಕೊಡ್ದೇ ಇರುವಂಥದ್ದು ಅಂತ. ದಾವಣಗೆರೆಯಿಂದ ಸರಳ ಅವರು ಕಳಿಸಿದಂತಹ ಸಂದೇಶ ಸೂಪರ್. ಹೌದು, ಯಾರನ್ನೂ ಕೂಡ ಯಾರ ಮುಂದೆನೂ ಕೂಡ ಬಿಟ್ಕೊಡೋಂಥ ಅವಶ್ಯಕತೆ ಇರೋದಿಲ್ಲ. ಹೊಗಳೋದು ಅವಶ್ಯಕತೆ ಇಲ್ಲ, ತಪ್ಪು ಮಾಡಿದಾಗ ತೆಗಳೋ ಅವಶ್ಯಕತೆನೂ ಇಲ್ಲ. ಕೆಲವರು ವಿಪರೀತವಾಗಿ ಹೊಗಳ್ತಾ ಇರ್ತಾರೆ, ಓ ನಮ್ಮನೆಯವರ ಹಾಗೆ, ಓ ನಮ್ಮ ಹೆಂಡತಿನ ಹೀಗೆ ಅಂತ. ಆ್ಯಂಡ್ ಇನ್ನೊಬ್ಬರಿಗೆ ನೀವು ಹೇಳುವಂತಹ ಹೊಗಳಿಕೆ ಇರಿಸು ಮುರುಸನ್ನ ತರಿಸ್ಬಹುದು, ಅಥವಾ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡಬಹುದು, ಅಥವಾ ನಿಮ್ಮ ಸಂಗಾತಿಗೆ ಅದಿಷ್ಟ ಆಗದೆ ಹೋಗಬಹುದು ಅಲ್ವಾ. ಅಂದರೆ ಹೊಗಳಲೇಬಾರ್ದು ಅಂತಲ್ಲ, ನಾಟಕೀಯವಾಗಿ ಹೊಗಳೋವಂಥದ್ದು ಕೂಡ ಸುಮಾರಷ್ಟು ಜನ ಮಾಡ್ತಿರ್ತಾರೆ. ಆ್ಯಂಡ್ ಈಗಂತೂ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬರೀ ಆ ಫೇಕ್ಗಳೇ ಹೆಚ್ಚಾಗಿ ಇರುತ್ತೆ, ರೈಟ್? ಹಾಗಾಗಿ ಅತಿಯಾದಂತಹ, ಅನವಶ್ಯಕವಾದಂತಹ, ಅಸಹಜವಾದಂತಹ ಹೊಗಳಿಕೆನೂ ಇರಬಾರ್ದು, ಅಥವಾ ತುಂಬ ಇನ್ನೊಬ್ರಿಗೆ ನೋವಾಗುವಂತಹ ತೆಗಳಿಕೆ ಕೂಡ ಇರಬಾರ್ದು. ಆದ್ದರಿಂದ ದಾಂಪತ್ಯ ಅನ್ನೋಂಥದ್ದು ಪರಸ್ಪರ ಗೌರವ ಹಾಗೂ ಅರ್ಥ ಮಾಡ್ಕೊಳೋದ್ರ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ನಮ್ಮ ಇನ್ಬಾಕ್ಸ್ ತುಂಬ ದೊಡ್ಡ ದೊಡ್ಡ ಮೆಸೇಜ್ಗಳೆಲ್ಲ ತುಂಬಿ ಹೋಗ್ಬಿಟ್ಟಿದ್ದಾವೆ. ತುಂಬ ಧನ್ಯವಾದಗಳು ತಮ್ಮ ಅಮೂಲ್ಯವಾದಂತಹ ಸಮಯದಲ್ಲಿ ನಮಗೆ ಸಂದೇಶ ಕಳಿಸ್ತಿರೋದಕ್ಕೆ. ಆದರೆ ಸುಮಾರಷ್ಟು ಜನ ಸಂದೇಶ ಕಳಿಸ್ತಿರೋದು ಹೊಂದಾಣಿಕೆ ಇರಬೇಕು, ಪರಸ್ಪರ ಗೌರವ ಇರಬೇಕು, ಪ್ರೀತಿ ಇರಬೇಕು ಅನ್ನುವಂತಹ ಮೂಲ ಅರ್ಥನೆ ಆಗಿದೆ. ಆ್ಯಂಡ್ ಕೆಲವೊಂದು ಐ ಕ್ಯಾಚಿ ಆಗಿರುವಂತಹ ಮೆಸೇಜಲ್ಲಿ ನನಗೆ ಇದು ಕಾಣಿಸಿದ್ದು, ನಂಬರ್ ಏನಿಂಗ್ ವಿತ್ 9072. ಆಗಿನ ಕಾಲದಲ್ಲೆಲ್ಲ ಎಷ್ಟೇ ಕಷ್ಟ ಬಂದರೂ ಕೂಡ ಅನುಸರಿಸಿ ಜೀವನ ನಡೆಸ್ತಾ ಇದ್ರು. ಆದರೆ ಈಗಿನ ಜನರೇಷನ್ ನಾನು ಹೆಚ್ಚು, ನಾನು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ವಾದಿಸ್ತಾ ಹೋಗ್ತಾರೆ, ದಾಂಪತ್ಯವನ್ನು ಮುರಿದುಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗನ್ಸೋ ಪ್ರಕಾರ ಇದು ಕಾಲದ ಸಮಸ್ಯೆ ಅಲ್ಲ, ಅಥವಾ ಜನರೇಷನ್ನ ಸಮಸ್ಯೆ ಕೂಡ ಅಲ್ವೇ ಅಲ್ಲ, ಎರಡು ವ್ಯಕ್ತಿತ್ವದ ನಡುವೆ ಇರುವಂತಹ ಸೆಣಸಾಟ ಹಾಗೂ ಹೋರಾಟ. ಹಾಗಾಗಿ ಜನ್ರೇಷನ್ನೇ ಒಂದು ಇಡೀ ಜನ್ರೇಷನ್ನೇ ತಪ್ಪು ಅಂತ ನಾವು ಸುಮಾರಷ್ಟು ಜನ ಹೇಳ್ತಾ ಇರ್ತೀವಲ್ಲ, ಈಗಿನ ಜನ್ರೇಷನ್ಗೆ ಏನಪ್ಪ ಹೊಂದಾಣಿಕೆನೇ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಬಟ್ ಅದು ಜನ್ರೇಷನ್ನ ತಪ್ಪಲ್ಲ, ಆ ವ್ಯಕ್ತಿತ್ವದ ನಡುವೆ ಇರುವಂತಹ ಸಂಘರ್ಷಗಳು. ಹಾಗಾಗಿ ಈಗಿನ ಕಾಲದಲ್ಲೂ ಕೂಡ ಎಷ್ಟೇ ಕಷ್ಟ ಬಂದರೂ ಕೂಡ ಅನುಸರಿಸ್ಕೊಂಡು ಒಬ್ರಿಗೆ ಒಬ್ರು ಜೊತೆಯಾಗಿ ಅನ್ಯೋನ್ಯವಾಗಿ ಇರೋರಿದ್ದಾರೆ. ಆ್ಯಂಡ್ ಬಹಳ ಖುಷಿಯ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈಗಿನ ಜನ್ರೇಷನ್ಗಳಲ್ಲಿ ಕೆಲಸಗಳನ್ನು ಪರಸ್ಪರ ಹಂಚಿಕೊಂಡು ಮಾಡ್ತಿರೋರಿದ್ದಾರೆ. ನಾನು ತಂದು ಹಾಕ್ತೀನಿ, ನೀನು ಮಾಡಿ ಹಾಕು ಅನ್ನುವಂಥ ಕಾಲ ಹೊರಟು ಹೋಗಿದೆ. ಇಬ್ಬರೂ ದುಡಿತೀವಿ, ಇಬ್ಬರೂ ಕೆಲಸಗಳನ್ನ ಹಂಚ್ಕೊಳ್ಳೋಣ, ಇಬ್ಬರು ಪರಸ್ಪರ ಗೌರವಗಳನ್ನು ಹಂಚ್ಕೊಳ್ಳೋಣ ಅಂತ ಅನ್ನುವಂಥ ಮಾತಿದೆ. ಸೊ ಅವೆಲ್ಲ ಸ್ವಾಗತಾರ್ಹವಾದಂಥ ವಿಷಯಗಳೇ ಅಲ್ವಾ. ನೋಡಿ, ದಾಂಪತ್ಯ ಅಂತ ಹೇಳಿದ ತಕ್ಷಣ ಅಲ್ಲಿ ಸಂಘರ್ಷಗಳೇ ಇರಬಾರ್ದು ಅಥವಾ ಜಗಳಗಳೇ ಇರಬಾರ್ದು ಅನ್ನೋ ರೀತಿ ಅಂತೂ ಖಂಡಿತವಾಗ್ಲೂ ಇಲ್ಲ. ಅಲ್ಲೂ ಕೂಡ ಕಲಹಗಳಿರುತ್ತೆ, ಜಗಳಗಳಿರುತ್ತೆ, ಹಾಗೂ ಸುಮಾರಷ್ಟು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಅನ್ನೋದಿದ್ದೇ ಇರುತ್ತೆ. ಸೊ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಾರ್ದು ಅಂತ ಏನಲ್ಲ, ಬರುತ್ತೆ. ಕೆಲವೊಮ್ಮೆ ಮಾತಿನ ಚಕಮಕಿ, ಕೆಲವೊಮ್ಮೆ ಕೋಪ, ಕೆಲವೊಮ್ಮೆ ಅಸಮಾಧಾನ ಹೀಗೆ ಇದ್ರೂ ಕೂಡ, ಏನೇ ಆದರೂ ಕೂಡ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗ್ತಾ ಬರುತ್ತೆ. ನಾವು ಜಗಳನೇ ಆಡೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಜಗಳ ಆದ ನಂತರವೂ ಒಬ್ರನ್ನ ಒಬ್ರು ಬಿಟ್ಟು ಹೋಗೋಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಸರಿ ನೀನು ತಪ್ಪು ಅನ್ನೋದಕ್ಕಿಂತ ನಮ್ಮಿಬ್ಬರ ನಡುವೆ ಈ ಸಮಸ್ಯೆ ಯಾಕೆ ಬಂತು ಅಂತ ಯೋಚಿಸೋದು ಮುಖ್ಯ ಆಗುತ್ತೆ. ಗೆಲ್ಲೋದಕ್ಕಿಂತ ಸಂಬಂಧ ಇದೆಯಲ್ಲ, ಅದನ್ನು ಗೆಲ್ಲಿಸೋದು ತುಂಬ ಮುಖ್ಯ ಆಗ್ತಾ ಬರುತ್ತೆ. ಆದ್ದರಿಂದ ಅದೇ ನಿಜವಾದ ದಾಂಪತ್ಯದ ಗೆಲುವು. ಕೆಲವೊಮ್ಮೆ ಗಂಡನಿಗೆ ಹೆಂಡತಿಯ ಕಣ್ಣಿನಲ್ಲಿರುವ ಕಣ್ಣೀರು ಕಾಣಬೇಕು, ಕೆಲವೊಮ್ಮೆ ಹೆಂಡತಿಗೆ ಗಂಡನ ಮುಖದ ಮೇಲಿರುವ ನಗುವಿನ ಹಿಂದೆ ಅಡಗಿರುವಂತಹ ಒತ್ತಡ ಕಾಣಬೇಕು. ಅದು ಅರ್ಥ ಮಾಡಿಕೊಂಡಾಗ ಮಾತ್ರ ಜೀವನದ ಪಥ ಸುಲಭವಾಗಿ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ.

ನಾವು ಕಾರ್ಯಕ್ರಮದಲ್ಲಿ ಏನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದ ವಿಷಯನೆಲ್ಲ ಈ ಹಾಡು ಒಂದರಲ್ಲೇ ಕೇಳಿ ಮುಗಿಸ್ಬಿಡ್ಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ಈ ಹಾಡು ಕೇಳಿದ್ದು. ಸ್ವಾಭಿಮಾನ ಚಿತ್ರದಿಂದ ಬಿಡುವಿದ್ರೆ ಸಮಯ ಇದ್ದರೆ ದಯವಿಟ್ಟು ಫಿಲಮ್ ನೋಡಿ. ಸೂಪರ್ ಆಗಿದೆ, ಉತ್ತಮವಾದಂತಹ ಅರ್ಥ ಇರುವಂತಹ ಚಿತ್ರ ಇದು. ಸೊ ಈ ದಾಂಪತ್ಯದ ಸೌಂದರ್ಯ ಅಂದರೆ ದೊಡ್ಡ ದೊಡ್ಡ ಮಾತುಗಳಲ್ಲಿಲ್ಲಪ್ಪ, ಪ್ರತಿದಿನ ಮಾಡುವಂತಹ ಸಣ್ಣ ಸಣ್ಣ ಕಾಳಜಿಗಳಲ್ಲಿರುತ್ತೆ. ಈ ಟಿ ವಿಲಿ ತೋರಿಸೋಂಥ ಕಾಫಿ ಪುಡಿ ಅಡ್ವರ್ಟೈಸ್ಮೆಂಟ್ ಇರುತ್ತಲ್ಲ ಆ ಥರ. ಸೊ ಚಿಕ್ಕದರಲ್ಲೇ ಜೀವನದ ನಿಜವಾದ ಸವಿ ಖುಷಿ ಅನ್ನೋದು ಇರೋದು. ನಮಗೆ ಸುಮಾರಷ್ಟು ಜನ ಸಂದೇಶ ಕಳಿಸಿದ್ರು. ಫಿಲ್ಟರ್ ಮಾಡಿ ಓದೋದೇ ಬಹಳ ಕಷ್ಟ, ರೈಟ್? ಒಬ್ಬರು ಸಂದೇಶ ಓದಿ ಇನ್ನೊಬ್ಬರದ್ದು ಸಂದೇಶ ಓದದೇ ಇರೋಕ್ಕಾಗೋದಿಲ್ಲ. ಬಟ್ ನನಗೆ ಬಹಳ ಹಿಡಿಸಿದಂತಹ ಸಂದೇಶ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕಾಮನಬಿಲ್ಲಿಗೆ ಕಾಮನಬಿಲ್ಲಿನಂತೆ ಬಣ್ಣ ಬಣ್ಣದ ಹಾಡುಗಳು ತುಂಬ ಚೆನ್ನಾಗಿ ಪ್ರಸಾರ ಆಗ್ತಾ ಇದೆ. ಎಲ್ಲರ ದಾಂಪತ್ಯ ಜೀವನ ಹಸಿರು ಹಸಿರಿನಿಂದ ತುಂಬಿರಲಿ. ಎಲ್ಲರ ಜೀವನದಲ್ಲೂ ಕಷ್ಟ, ನೋವು, ನಲಿವು, ಸಹನೆ, ತಾಳ್ಮೆ, ಒಬ್ಬರನ್ನು ಒಬ್ಬರು ಅರ್ಥ ನಡೆದಾಗ ಜೀವನ ದಾಂಪತ್ಯ ಸ್ವರ್ಗ ಇದ್ದಂಗೆ ಇರುತ್ತೆ ಅಂತ ಹೇಳ್ತೀರಾ. ಏನಂತೀರಾ ಮೇಡಮ್ ಅಂತಿದ್ದೀರಾ, ಸೂಪರ್ ಅಂತ ಹೇಳ್ತೀನಿ. ಆರ್ ಎನ್ ಜೋಯ್ ಗೋಪಾಲ್ ರವರ ಸಾಹಿತ್ಯದಲ್ಲಿ ಹಾಲು ಜೇನು ಸೇರಿದ ಈ ಹಾಡನ್ನ ಗೀತೆನ ಕೇಳಿದ್ವಿ, ತುಂಬ ಚೆನ್ನಾಗಿದೆ. ಈ ಹಾಡನ್ನ ವೇದಾಂತ ಅಂತ ಕರಿಬೇಕಾ, ಸಿದ್ಧಾಂತ ಅಂತ ಕರಿಬೇಕಾ, ವಚನ ಅನ್ಬೇಕಾ, ಸೂಫಿ ವಾಕ್ಯ ಅನ್ಬೇಕಾ ಗೊತ್ತಾಗ್ತಿಲ್ಲ. ಜಿಜ್ಞಾಸೆಗೆ ಒಳಗಾಗ್ತಾ ಇದ್ದೀನಿ ನಾನು. ನಿಮ್ಮ ಮೂಲಕ ಇಂತಹ ದಾಂಪತ್ಯ ಗೀತೆ ಬರೆದ ಅವರಿಗೆ ಧನ್ಯವಾದ ಹೇಳಿಬಿಡಿ ಅಂತ ಹೇಳ್ತಿದ್ದಾರೆ ಗಾನಸುಮ ಪಟ್ಟಸುವನಹಳ್ಳಿಯಿಂದ. ಕಾರ್ಯಕ್ರಮ ಸೂಪರ್ ಅಂತ ಸುಮಾರಷ್ಟು ಜನ ಸ್ನೇಹಿತರು ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ರವೀಂದ್ರ ತಾವರೆಗೆರೆ ಕುಷ್ಟಗಿ ತಾಲೂಕಿನಿಂದ ಸಂದೇಶ ಕಳಿಸಿದ್ರ, ತ್ಯಾಗ, ತಾಳ್ಮೆ, ಸಹನೆ ಬೇಕು ದಾಂಪತ್ಯದಲ್ಲಿ ಅಂತ, ಪರಸ್ಪರ ಹೊಂದಾಣಿಕೆ ಬೇಕು ಅಂತ ಖಂಡಿತ. ಆ್ಯಂಡ್ ಯಾರನ್ನು ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಅದು ಕೂಡ ದಾಂಪತ್ಯದ ಜೀವನ ಗಟ್ಟಿಯಾಗಿ ನಿಲ್ಲಬೇಕಂದ್ರೆ ನಾವು ಫಾಲೋ ಮಾಡಬೇಕಾಗಿರುವಂತಹ ಒಂದು ಸೀಕ್ರೆಟ್ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ನೀವೆಲ್ಲರೂ ಆಗ್ಲಿಂದ ಕಾತರದಿಂದ ಕಾಯ್ತಾ ಇರುವಂತಹ ಈ ಗೀತೆ ಪ್ರಸಾರ ಆಗುತ್ತೆ ಭಾಗ್ಯವಂತರು ಚಿತ್ರದಿಂದ. ಪ್ರತಿಯೊಬ್ಬರಿಗೂ ಕೂಡ ಈ ಚಿತ್ರದ ರೀತಿಯಲ್ಲೇ ಸಂಪೂರ್ಣವಾದಂತಹ ದಾಂಪತ್ಯ ಜೀವನದ ಸುಖ ಸಿಗಲಿ ಅಂತ ಆಶಿಸ್ತಾ ಸದ್ಯಕ್ಕೆ ನಾನು ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ, ನಮಸ್ಕಾರ.

0: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ. ಹೇಳ್ತಿದ್ಲು ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
2: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLI.

ಸಮಯ ಸರಿಯಾಗಿ 11:05 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಆಗಸ್ಟ್ ಅಂದ ತಕ್ಷಣ ನಮಗೆ ಒಂಥರ ಖುಷಿ, ಸಂತೋಷ. ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಶುಭ್ರವಾಗಿಟ್ಟು ಇನ್ನೇನು ಹಬ್ಬಗಳ ಸಾಲು ಆರಂಭ ಆಗುತ್ತೆ, ಶ್ರಾವಣದ ಶುಭ ದಿನಗಳು ಶುರುವಾಗುತ್ತೆ ಅನ್ನುವಂಥ ಸಮಯ. ಹಬ್ಬದ ಸಾಲಿನಲ್ಲಿ ನಮಗೆ ಮೊದಲು ಆರಂಭ ಆಗೋ ಹಬ್ಬನೇ ನಮ್ಮ ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ದಿನಾಚರಣೆ. ಇದು ಕೂಡ ಹಬ್ಬನೇ, ಇದು ನಮ್ಮ ಮನೆಗಳಲ್ಲಿ ನಡೆಯುವಂಥ ಹಬ್ಬ ಅಂತ ಹೇಳ್ಬೋದು. ಇಂಥ ಹಬ್ಬಗಳ ಸಾಲಿನಲ್ಲಿ ಮೊದಲನೇದಾಗಿ ನಾಳೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆನ ಆರಂಭ ಮಾಡಿ ಇಲ್ಲಿಂದ ಒಂದು ವಿಶಿಷ್ಟವಾದ ಸಂಭ್ರಮನ ಶುರು ಮಾಡ್ತೀವಿ ಈ ವರ್ಷದ ಸಂಭ್ರಮದ ದಿನಗಳನ್ನು. ಆ ಸಂಭ್ರಮದ ದಿನಗಳಿಗಾಗಿ ಒಂದಿಷ್ಟು ವಿಶಿಷ್ಟವಾದ ಹಾಡುಗಳನ್ನು ಕೇಳ್ತೀವಿ. ಏನು ಇವತ್ತಿನ ವಿಶಿಷ್ಟತೆ ಅಂತ ಹೇಳಕ್ ಮುಂಚೆ ಈ ಹಾಡನ್ನ ಕೇಳ್ತಾ ವಾಪಸ್ ಆಗೋಣ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದು ಅಗ್ರಸ್ಥಾನ ಅಂದ್ರೆ ಅದು ಸ್ವತಂತ್ರ ದಿನಾಚರಣೆಗೆ. ಸ್ವತಂತ್ರ ದಿನಾಚರಣೆ ಅಂದ್ರೆ ಅಲ್ಲಿ ಒಂಥರ ದೇಶಾಭಿಮಾನದ ಕಿಚ್ಚು ಕಾವಿರುವಂತಹ ಹೊತ್ತು. ಸಮಯ 11:16 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಯುವ ಪೀಳಿಗೆಯಲ್ಲಿ ಸ್ವದೇಶದ ಬಗ್ಗೆ, ಯುವ ಪೀಳಿಗೆ ಅಂದ ತಕ್ಷಣ ಅದು ಒಂಥರ ಮನೋರಂಜನೆಗೆ ಕಾತರಿಸುವಂತಹ ಸಮಯ. ಆ ಸಮಯ ಈ ಸಿನಿಮಾಗಳನ್ನು ನೋಡುವಂತಹ ಸಮಯ, ಅಥವಾ ಯಾವುದೇ ತರಹದ ಎಂಟರ್ಟೈನ್ಮೆಂಟನ್ನು ಬೇಕು ಅಂತ ಹಪಹಪಿಸುವಂತಹ ಸಮಯ. ಇಂತಹ ಯುವ ಪೀಳಿಗೆ ಸ್ವದೇಶದ ಬಗ್ಗೆ ಅಭಿಮಾನ ಮೂಡೋದು, ಮತ್ತು ಬೇರೆಯವ್ರನ್ನ, ನಮ್ಮ ದೇಶದ ಜನ ಏನಿದಾರಲ್ಲ ನಮ್ಮ ಜೊತೆಲಿರೋರು, ಅವರನ್ನು ಪ್ರೀತಿಯಿಂದ ಕಾಣೋ ಮನಸ್ಸು ಆ ಜನತೆಯಲ್ಲಿ, ಆ ಪೀಳಿಗೆಯಲ್ಲಿ ರೂಪುಗೊಳ್ಳೋದು ನಿಜಕ್ಕೂ ಅವಶ್ಯಕ. ಇದರಲ್ಲಿ ಮಕ್ಕಳು, ಅದರಲ್ಲೂ ಮಕ್ಕಳು ಅವರವರ ದೇಶ ಜನ ಮತ್ತು ಆ ಭಾವನೆಗಳೇನಿರುತ್ತಲ್ಲ ಅದನ್ನು ಒಂದು ಉತ್ತುಂಗದಲ್ಲಿ ಮೂಡಿಸ್ಕೊಳ್ಳುವಂತಹ ಸಮಯ ಇದು. ದೇಶಾಭಿಮಾನ ಮೂಡಿಸೋದು ನಮ್ಮೆಲ್ಲರ ಕರ್ತವ್ಯ ಮಕ್ಕಳಲ್ಲಿ ಅಂತ ಹೇಳ್ತಾ 11:17 ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ನಮ್ಮ ಜೊತೆಲಿ ಸಂದೇಶನ ಕಳಿಸ್ತಾ ಜೊತೆಯಾಗ್ತಾ ಇರೋರು ಕಾಂತಿ ಭಾರತಿ ನಗರ ಬೆಂಗಳೂರಿಂದ, ಮೀನಾ ಮಾಲ್ತೇಶ್ ಸಾಗರದಿಂದ ಸಂದೇಶನ ಕಳಿಸಿದ್ದಾರೆ, ರಘುನಾರಾಯಣ್ ಬೆಂಗಳೂರಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿಂದ, ಸುಧಾ ಜಯಶ್ರೀ ಸುನಿಲ್ ಮತ್ತೆ ನಮಸ್ಕಾರ ಖುಷಿಯಾಯಿತು ಹಾಡುಗಳನ್ನು ಕೇಳಿ ಅಂತ, ಮೂಡುಬಿದ್ರೆಯಿಂದ ದಿವಾಕರ್ ಶೆಣೈ ಅವರು ಸಂದೇಶನ ಕಳಿಸಿದ್ದಾರೆ, ಸುಭಾನ್ ಕೋರಿ ಹಂಪಸಾಗರದಿಂದ, ಮತ್ತೆ ಎನ್ ಆರ್ ಪ್ರಸಾದ್ ಅವರ ಸಂದೇಶ ಕೂಡ ತಲುಪಿದೆ, ಜೊತೆಗೆ ನಮಸ್ಕಾರ ಹಾಡುಗಳನ್ನು ಕೇಳಿ ಖುಷಿ ಆಗ್ತಾ ಇದೆ ಅಂತ ದಿಲೀಪ್ ಕಲ್ಯಾಣ್ಕರ್ ಅವರು ಸಂದೇಶನ ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರಂ ದೇಶಭಕ್ತಿ ಗೀತೆಗಳು ನಮ್ಮಲ್ಲಿ ವಿಶಿಷ್ಟವಾದ ಭಾವನೆಗಳನ್ನು ಮೂಡಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಶಾಂತಾರಾಮ್ ಜೋಗುಪಾಳ್ಯದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೂ ಧನ್ಯವಾದಗಳು ಅಂತ ಹೇಳ್ತಾ ನಿಮ್ಮ ಸಂದೇಶ ಕೂಡ ನಮಗೆ ತಲುಪಲಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಚೈತ್ರಾ.

0: ಸಮಯ ಸರಿಯಾಗಿ 11:32 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3.
1: ಸುನ್ತೆ ಹೇ ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಪ್ರೆಸಿಡೆಂಟ್ ಶ್ರೀ ನವೀನ್ ಜಿಂದಲ್ ಕಾ ವಿಶೇಷ ಸಂದೇಶ.
2: ವಂದೇ ಮಾತರಂ ಪ್ಯಾರೇ ದೇಶವಾಸಿಯೋ, ಆಪ್ ಸಭಿ ಕೋ ಸ್ವತಂತ್ರತಾ ದಿವಸ್ ಕಿ ಹಾರ್ದಿಕ್ ಶುಭಕಾಮನಾಯೇ. ಆಜ್ ಹಮ್ ಅಮರ್ ಶಹೀದೋ ಕೋ ನಮನ್ ಕರ್ತೆ ಹೈ ಔರ್ ರಾಷ್ಟ್ರ ನಿರ್ಮಾಣ ಮೇ ಜುಟೆ ಹರ್ ಭಾರತೀಯ ಕಾ ಅಭಿನಂದನ್ ಕರ್ತೆ ಹೈ. ವಿಕ್ರಮ್ 1 ಕಿ ಲಾಂಚಿಂಗ್, $5 trillion ಕಿ ಅರ್ಥವ್ಯವಸ್ಥಾ ಕಾ ಲಕ್ಷ್ಯ, ರಾಷ್ಟ್ರ ಮಂಡಲ್ ಖೇಲೋ ಮೇ 39 ಪದಕ್ ಔರ್ ಡಿಜಿಟಲ್ ಕ್ರಾಂತಿ, ಯಹಿ ಹೈ ನಯೇ ಭಾರತ್ ಕಿ ಪಹಚಾನ್. ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಹರ್ ಘರ್ ತಿರಂಗಾ ಹರ್ ದಿನ ತಿರಂಗಾ ಅಭಿಯಾನ್ ಸೇ ಜುಡೇ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.
3: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ, ಫ್ಯಾಕ್ಟ್ರಿಗ್ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
4: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
5: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
4: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
6: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
8: ಆಕಾಶವಾಣಿ ಎಫ್ಎಂ ರೇನ್ಬೋ.
0: ಸಮಯ 11:34 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ದೇಶ ನನ್ನದು, ನನ್ನದು ನಾಡು, ಎನ್ನದನ ಮಾನವನೆದೆ ಸುಡುಗಾಡು ಅಂತ ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ. ದೇಶಭಕ್ತಿ, ದೇಶಾಭಿಮಾನ ಪ್ರತಿಯೊಬ್ಬರಲ್ಲೂ ಇರಲೇಬೇಕಾಗಿರೋ ಗುಣ. ಕವಿ ಹೇಳುವಂತೆ ದೇಶ ಪ್ರೇಮ ಇಲ್ಲದೇ ಇರೋ ಮನಸ್ಸು ಶೂನ್ಯವಂತೆ. ಅದು ಮಸಣಕ್ಕೆ ಸಮಾನವಾಗಿ ಅಲ್ಲಿ ಮಾನವತೆಯ ಯಾವ ಗುಣಲಕ್ಷಣಗಳೂ ಇರೋದಿಲ್ಲ ಅಂತ ಹೇಳ್ತಾರೆ. ಅಂತಹ ದೇಶಭಕ್ತಿಯನ್ನು ಉಕ್ಕಿಸುವ ಅನೇಕ ಬಾಲಿವುಡ್ ಹಾಡುಗಳನ್ನು ಇವತ್ತು ನಾವು ಕೇಳ್ತಾ ಇದ್ದೀವಿ. ಸಾಕಷ್ಟು ಹಿಂದಿ ಗೀತೆಗಳ ಜೊತೆಗೆ ನಮ್ಗೆ ಯಾವಾಗಲೇ ಸಂದೇಶಗಳು ಕೂಡ ತಲುಪಿದೆ. ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆಯವರು, ಪರಿಮಳ ದಾವಣಗೆರೆಯಿಂದ, ಮತ್ತೆ ಒಂದು ಹಾಡು ನಮಗೋಸ್ಕರ ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶನ ಕಳಿಸಿದ್ದಾರೆ. ಎ ಆರ್ ರೆಹಮಾನ್ ಅವರ ಸಂಗೀತ, ಅವರೇ ಹಾಡಿರುವ ದೇಶಭಕ್ತಿ ಗೀತೆ ತುಂಬಾ ಚೆನ್ನಾಗಿತ್ತು ಅಂತ ರಾಜಾರಾಮ್ ಸುಧಾ ಮಂಜೇಶ್ವರ್ ಅವರು ಸಂದೇಶನ ಕಳಿಸಿದ್ದಾರೆ. ಸುಧಾ, ಜಯಶ್ರೀ, ಸುನೀಲ್ ರಾಜಾಜಿನಗರದಿಂದ, ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿಂದ, ಮತ್ತೆ ಅವರ ಜೊತೆಗೆ ವಾಸುಕಿ ಸಾಗರದಿಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ 80th ಸ್ವಾತಂತ್ರ್ಯ ದಿನದ ಅಡ್ವಾನ್ಸ್ ಶುಭಾಶಯಗಳು ಅಂತ ಹೇಳ್ತಾರೆ ಅವರು. ಚಂದ್ರಶೇಖರ್ ವಿದ್ಯಾನಗರ ಹೂವಾಳೆ ಲಕ್ಷ್ಮಿಯವರು, ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಸಮಯ ಸರಿಯಾಗಿ 11:35. ನಿಮ್ಮ ಸಂದೇಶ ಕೂಡ ನಮಗೆ ತಲುಪಲಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ 11:48 ನೀವು ಕೇಳ್ತಾರದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ದೇಶ ಅಂದ್ರೆ ನಾವು ಸೋ ನೆಲ, ಅದಕ್ಕೆ ಸಂಬಂಧಿಸಿದ ಮಣ್ಣು, ಗಾಳಿ, ಬೆಳಕು, ನೀರು ಎಲ್ಲನೂ ಸೇರಿದೆ. ಇವುಗಳ ಜೊತೆಗೆ ಆ ನಾಡಿನ ಇತಿಹಾಸ, ಪರಂಪರೆ, ಸಂಸ್ಕೃತಿ, ಇವುಗಳ ಮೇಲಿನ ಪ್ರೀತಿ, ಹೆಮ್ಮೆ, ಜೊತೆಗೆ ನಮ್ಮ ಭಾಷೆ, ನಮ್ಮ ಉಡುಪು, ನಮ್ಮ ಸಂಗೀತ, ಸಾಹಿತ್ಯ, ಧರ್ಮ, ಕಲೆ, ಕ್ರೀಡೆ ಇವೆಲ್ಲವೂ ಸಂಸ್ಕೃತಿಯ ಭಾಗಗಳೇ ಆಗೋಗಿದೆ. ಒಂದು ಕುಟುಂಬ, ಒಂದು ಸಮುದಾಯ, ಒಂದು ಸಾಮಾಜಿಕ ವ್ಯವಸ್ಥೆ, ಒಂದು ರಾಜಕೀಯ ವ್ಯವಸ್ಥೆ, ಈ ಎಲ್ಲವೂ ಈ ಸಮಾಜದಲ್ಲಿ ಅಥವಾ ಈ ದೇಶದಲ್ಲಿ ಸೇರಿರುತ್ತೆ ಅಲ್ವಾ. ಇವೆಲ್ಲ ಸೇರಿದ ಒಂದು ಸಾಂಸ್ಕೃತಿಕ ಘಟಕವೇ ನಮ್ಮ ದೇಶ, ನಮ್ಮ ರಾಷ್ಟ್ರ, ನಮ್ಮ ಭೂಮಿ. ಜನತೆ ಒಂದು ಕಡೆ ಇದ್ದು ನಾವೆಲ್ಲ ಕೂಡಿ ಬಾಳೋ ಸಂಸ್ಕೃತಿ ಬೇರೆ ಬೇರೆ ಪ್ರಕಾರಗಳನ್ನು ಬೆಳೆಸ್ಕೊಂಡು ಮುಂದಿನ ತಲೆಮಾರುಗಳಿಗೆ ಅವು ಉಳಿಸಿ ಬೆಳೆಯುವಂತೆ ಮಾಡಿದಾಗಲೇ ಒಂದು ದೇಶದ ಕಲ್ಪನೆ, ಪರಿಕಲ್ಪನೆ ಅಥವಾ ರಾಷ್ಟ್ರದ ಪರಿಕಲ್ಪನೆ ಸಂಪೂರ್ಣವಾಗೋದು ಅಂತ ಅನ್ಸುತ್ತೆ. ಸಮಯ 11:50 ಇದೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಜೊತೆಗೆ ನಮಗೋಸ್ಕರ ಒಂದು ಹಾಡನ್ನು ಕೇಳಿಸಿ ಇವತ್ತಿನ ಎಲ್ಲ ಹಾಡುಗಳು ಇಷ್ಟ ಆಗಿದೆ ಅಂತ ನಂಬರ್ ರನ್ನಿಂಗ್ ವಿತ್ ರಘುನಾರಾಯಣ ಅವರು ಸಂದೇಶನ ಕಳಿಸಿದ್ದಾರೆ. ನಂಬರ್ ರನ್ನಿಂಗ್ ವಿತ್ 8462 ಇವರ ಸಂದೇಶ, ನಿಮ್ಮ ಹೆಸರನ್ನು ಕಳಿಸಿ. ಹುಬ್ಬಳ್ಳಿ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರ್ಮಡಿಯವರ ಸಂದೇಶ ಕೂಡ ತಲುಪಿದೆ. ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಸಮಯ 11:51 ಆಗ್ತಾ ಇದೆ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ 11:58 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇದು ಇವತ್ತಿನ ನಿಮ್ಮ ಇಷ್ಟದ ಹಿಂದಿ ಹಾಡುಗಳ ಜೊತೆ ಜೊತೆಗೆ ಅಪ್ಕಿ ಪಸಂದಲ್ಲಿ ಸಾಕ್ತಾ ಇದ್ವಿ. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಮತ್ತೆ 1 ಗಂಟೆಗೆ ವಾಪಸ್ ಆಗ್ತೀನಿ. 12 ಗಂಟೆಗೆ ನಿಮಗೆ ನವಿಲುಗರಿಯಲ್ಲಿ ನಮ್ಮ ವಿಶಿಷ್ಟ ಆರ್ಜೆಗಳು ಜೊತೆಯಾಗ್ತಾನೆ ಇರ್ತಾರೆ ಅಂತ ಗೊತ್ತು. ಯಾರಿರ್ತಾರೆ ಇವತ್ತು ನೀವೇ ಕೇಳಿ ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಭಾಲ್ಕಿಯಲ್ಲಿ 15 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಅತ್ಯಾಧುನಿಕ ಕ್ರೀಡಾ ಸಂಕೀರ್ಣದ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಗ್ರಾಮೀಣ ಭಾಗದ ಯುವಕರ ಕ್ರೀಡಾ ಪ್ರತಿಭೆಗೆ ಉತ್ತಮ ವೇದಿಕೆ ಕಲ್ಪಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಈ ಉದ್ದೇಶದಿಂದ ಕಳೆದ ವರ್ಷ ಶಂಕುಸ್ಥಾಪನೆ ನೆರವೇರಿಸಿದ್ದ ಈ ಯೋಜನೆ ಇಂದು ಸಾಕಾರಗೊಳ್ಳುತ್ತಿರುವುದು ಸಂತಸ ತಂದಿದೆ. ಕಾಮಗಾರಿ ಪೂರ್ಣಗೊಂಡ ಬಳಿಕ ಭಾಲ್ಕಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಯುವಕರಿಗೆ ಉತ್ತಮ ಕ್ರೀಡಾ ಸೌಲಭ್ಯಗಳು ದೊರೆಯಲಿವೆ. ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ಯುವಕರ ಭವಿಷ್ಯವನ್ನು ಇನ್ನಷ್ಟು ಬಲಪಡಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರ ಕರೆಯಂತೆ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ್ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ರಿಟಿಷರ ವಿರುದ್ದ ಹೋರಾಟ ಮಾಡಿದ ಪರಿಣಾಮ ನಮಗೆ ಸ್ವಾತಂತ್ರ್ಯ ದೊರೆತಿದೆ. ಇಂದು 79 ವರ್ಷಗಳು ಪೂರ್ಣಗೊಂಡು ನಾಳೆ ಆಗಸ್ಟ್ 15ರಂದು 80ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿದ್ದೇವೆ ಎಂದು ಸ್ಮರಿಸಿದರು. ನಮ್ಮ ರಾಷ್ಟಧ್ವಜವು ಕೋಟ್ಯಾಂತರ ಭಾರತೀಯರ ತ್ಯಾಗ, ಬಲಿದಾನ, ಏಕತೆ ಮತ್ತು ಅಖಂಡತೆಯ ಜೀವಂತ ಸಂಕೇತವಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇಶದ ಪ್ರತಿಯೊಬ್ಬ ನಾಗರಿಕನೂ ಒಂದು ದೇಶ ಒಂದು ಕುಟುಂಬ ಎಂಬ ಭಾವನೆಯಿಂದ ಸ್ವಾತಂತ್ರ್ಯ ಸಂಗ್ರಾಮದ ಫಲವಾಗಿ ದೊರೆತ ಈ ದಿನದಂದು ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು, ಹರ್ ಘರ್ ತಿರಂಗ ಅಭಿಯಾನವನ್ನು ಯಶಸ್ವಿಗೊಳಿಸಿ 80ನೆಯ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ದೇಶದ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಅವರು ಕೋರಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಧರೋಜಿ ಕೆರೆಯ ಧರೋಜಿ ತಳಿ ಮೀನುಗಳಿಗೆ ಕೋಲ್ಕತ್ತಾದಂತಹ ದೂರದ ನಗರಗಳಲ್ಲೂ ಭಾರೀ ಬೇಡಿಕೆ ಇದೆ. ಕುಡುತಿನಿ, ಕುರೆಕೊಪ್ಪ ಹಾಗೂ ತೋರಣಗಲ್ಲ ಭಾಗಗಳಿಂದ ಸಂಸ್ಕರಿಸದ ತ್ಯಾಜ್ಯ ನೀರು ಹಾಗೂ ಘನತ್ಯಾಜ್ಯ ಕೆರೆಗೆ ಸೇರುತ್ತಿರುವುದು ಮಾಲಿನ್ಯಕ್ಕೆ ಕಾರಣ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಕಲುಷಿತ ನೀರು ಪರಿಸರ ಸೂಕ್ಷ್ಮ ಹಾಗೂ ಜೌಗು ನೆಲೆಯ ಕೆರೆ ಸೇರುವ ಮುನ್ನ ಸಂಸ್ಕರಿಸಲು ವಿಸ್ತೃತ ಕ್ರಿಯಾಯೋಜನೆ ತಯಾರಿಸುವಂತೆ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಸುಪರ್ದಿಯ 36 ಕೆರೆಗಳು ಬಳ್ಳಾರಿ ಹಾಗೂ ಸಿರುಗುಪ್ಪ ತಾಲೂಕುಗಳಲ್ಲಿದ್ದು ಕೆರೆಗಳ ಸ್ಥಿತಿ ಚಿಂತಾಜನಕವಾಗಿದೆ, ಪುನರುಜ್ಜೀವಿತಗೊಳಿಸಲು ಯೋಜಿಸಲಾಗುವುದು ಎಂದರು. ಅಂದಾಜು 163 ಕಿಲೋಮೀಟರ್ ಉದ್ದದ ಹುಬ್ಬಳ್ಳಿ ಅಂಕೋಲಾ ಬ್ರಾಡ್ಗೇಜ್ ರೈಲು ಮಾರ್ಗ ಉತ್ತರ ಕರ್ನಾಟಕ ಹಾಗೂ ಕರಾವಳಿಯ ಆರ್ಥಿಕ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ವಾಣಿಜ್ಯೋದ್ಯಮ ಸಂಸ್ಥೆ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಹಾಗೂ ಅಂಕೋಲಾ ತಾಲೂಕಿನ ಒಟ್ಟು 40 ಗ್ರಾಮಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದ್ದು, ಪ್ರಸ್ತುತ ನೈರುತ್ಯ ರೈಲ್ವೆ ವಲಯ ಯೋಜನೆಯನ್ನು ಪರಿಷ್ಕರಿಸಿ 18,424 ಕೋಟಿ ರೂಪಾಯಿ ಮೌಲ್ಯ ನಿಗದಿಪಡಿಸಿದೆ ಎಂದು ಗೌರವ ಕಾರ್ಯದರ್ಶಿ ಉದಯ್ ರೇವಣಕರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲುಕುಳ ಸಂಸ್ಕೃತಿ ಗ್ರಾಮದ ಗುತ್ತುಮನೆಯಲ್ಲಿ ನಾಡಿದ್ದು 16ನೇ ತಾರೀಕು ಸಾಂಪ್ರದಾಯಿಕ ಆಟಿಕೂಟ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪಿಲುಕುಳ ಅಭಿವೃದ್ದಿ ಪ್ರಾಧಿಕಾರದ ಆಯುಕ್ತ ಡಾ ಅರುಣ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಹಿತಿ ನೀಡಿದ ಅವರು, ಅಂದು ಬೆಳಗ್ಗೆ 11 ಗಂಟೆಗೆ ಉಡುಪಿ ಜಿಲ್ಲೆ ಸಾಲಿಗ್ರಾಮದ ಪಾರಂಪಳ್ಳಿ ಶ್ರೀಗುರು ಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ಓಲಗವನ್ನು ಪ್ರಸ್ತುತಪಡಿಸಲಿದೆ ಎಂದರು. ಧಾರವಾಡ ಜಿಲ್ಲಾಡಳಿತ 80ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಾಳೆ ಬೆಳಗ್ಗೆ 9 ಗಂಟೆಗೆ ಆರ್ಎನ್ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾದ ಧ್ವಜಾರೋಹಣವನ್ನು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ನೆರವೇರಿಸಲಿದ್ದಾರೆ. ನಂತರ ವಿವಿಧ ದಳಗಳಿಂದ ಪಥ ಸಂಚಲನ, ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘವು 80ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಸ್ವಾತಂತ್ರ್ಯ ಮತ್ತು ಭವಿಷ್ಯದ ಭಾರತ ವಿಷಯದ ಕುರಿತು ಉಪನ್ಯಾಸ ಆಯೋಜಿಸಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲತ್ ಅಧ್ಯಕ್ಷತೆ ವಹಿಸಲಿದ್ದು, ಉಪಾಧ್ಯಕ್ಷ ಡಾ ಸಂಜೀವ್ ಕುಲಕರ್ಣಿ ಉಪನ್ಯಾಸ ನೀಡುವರು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಹಾಗೂ ಧಾರವಾಡ ಜಿಲ್ಲೆ ಹುಬಳ್ಳಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಆಯೋಜಿಸಿದ್ದ ಹರ್ ಘರ್ ತಿರಂಗ ಅಭಿಯಾನದ ಬೈಕ್ ಜಾಥಾದಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ನೋಂದಣಿಗೆ ನೀಲನಕ್ಷೆ ಸಿದ್ದಪಡಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗಣೇಶೋತ್ಸವ ವಿಶೇಷತೆಯಿಂದ ಕೂಡಿದ್ದು, ಪರಿಸರ ಸ್ನೇಹಿಯಾಗಿ ಸೌಹಾರ್ದದಿಂದ ಆಚರಿಸಲು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೋರಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1 ಗಂಟೆ 10 ನಿಮಿಷಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
2: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम वन की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
3: ಆತ್ಮೀಯರೇ, ಆಕಾಶವಾಣಿ ಶ್ರೋತೃಗಳ ಬಹುದಿನಗಳ ಕನಸು ನನಸು ಕರುನಾಡ ಶ್ರೋತೃ ಸಂಘ ಈಗ ನೋಂದಾಯಿತ. ಅಧಿಕೃತ ಉದ್ಘಾಟನೆ ಪ್ರಣಯರಾಜ ಶ್ರೀನಾಥ್ ಅವರಿಂದ. ಎಸ್ ಜಾನಕಿ ನುಡಿ ನಮನವೂ ಇದೆ. ಯಾವಾಗ? August 16 ಸಂಜೆ 4 ಗಂಟೆ. ಎಲ್ಲಿ? ವೀರಶೈವ ಮಹಾಸಭಾ, ಅರಮನೆ ರಸ್ತೆ, ಬೆಂಗಳೂರು. ಎಲ್ಲರಿಗೂ ಸ್ವಾಗತ, ಬನ್ನಿ ಸಂಭ್ರಮಿಸೋಣ.
4: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
5: ಹಲೋ, ಎಫ್ಎಂ ರೈನ್ಬೋ. ಸಮಯ 12:07:40 ಆಗ್ತಾ ಇದೆ. ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋದಲ್ಲಿ ಈಗ ನವಿಲುಗರಿ ಮೂಡಿ ಬರುವಂತಹ ಸಮಯ. ಇವತ್ತು ಶುಭ ಶುಕ್ರವಾರ. ನಿಮಗೆಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಾಳೆ ನಮ್ಮ ದೇಶದ ಒಂದು ಸ್ವಾತಂತ್ರ್ಯೋತ್ಸವ. ಅದಕ್ಕಾಗಿ ನಾನು ಈಗಲೇ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಮೊದಲನೇದಾಗಿ ಹೇಳ್ತಾ ಇದ್ದೀನಿ. ಇನ್ನು ನಾನು ಮಂಗಲಾ ನಿಮ್ಮ ಜೊತೆಗೆ 1 ಗಂಟೆವರೆಗೆ ಇರ್ತೀನಿ ನವಿಲುಗರಿಯಲ್ಲಿ. ಸರಿ, ನವಿಲುಗರಿಯಲ್ಲಿ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ?

ಆಗಲೇ ಒಂದು ರೀತಿಯ ಶಕ್ತಿ, ಸಂವೇದನೆ, ಚಡಪಡಿಕೆ, ಅನಿಸಿಕೆ ಇದೆಲ್ಲ ಕೂಡ ಉಂಟಾಗುತ್ತೆ. ಅದಕ್ಕೆ ನೀವು ಏನಂತ ಕರಿತೀರಿ? ಯಾಕೊತ್ತಾ, ಎಷ್ಟೊಂದು ಸಲ ನಾವು ಮಾತನಾಡೋದಕ್ಕಿಂತ ಮುಂಚೆನೆ ಮಾತಾಡ್ತೀವಿ, ಅಥವಾ ಮಾತು ಕೇಳೋದಕ್ಕಿಂತ ಮುಂಚೆನೆ ಮಾತನ್ನು ಕೇಳಿರ್ತೀವಿ. ಅದು ಹೇಗೆ ಸಾಧ್ಯ ಆಗುತ್ತೆ? ಏನದು ಆ ಭಾವನೆ ಹೇಳಿ ನೀವು. ಒಂದು ಸಂದರ್ಭದಲ್ಲಿ, ಒಂದು ಜಾಗದಲ್ಲಿ, ಒಂದು ವ್ಯಕ್ತಿಯ ಸಾನ್ನಿಧ್ಯದಲ್ಲಿ ನಾವು ಇನ್ನೂ ಮಾತೇ ಶುರು ಮಾಡಿರಲ್ಲ, ಆ ಜಗತ್ತಿಗೆ ಇನ್ನೂ ತೆರೆದುಕೊಂಡಿರಲ್ಲ, ಆಗಲೇ ನಾವು ಮಾತಾಡಕ್ಕೆ ಶುರು ಮಾಡಿರ್ತೀವಿ ಅಂತ ಅನಿಸುತ್ತೆ. ಆ ಶಕ್ತಿಗೆ ನೀವೇನಂತ ಕರಿತೀರಾ? ಅದ್ರ ಬಗ್ಗೆ ಹೇಳಿ. ಈಗ ನಿಮಗಾಗಿ ಜೋಗಿ ಚಿತ್ರದ ಹಾಡನ್ನು ಮೊದಲನೇದಾಗಿ ಕೇಳಿಸ್ತಾ ಇದ್ದೀನಿ. ವೈಬ್ನ ಫುಲ್ ಕ್ರಿಯೇಟ್ ಮಾಡೋಣ, ಬನ್ನಿ ಆಮೇಲೆ ಮಾತಾಡೋಣ.

ನಾನು ಹೇಳಿದ್ದು ನಿಮ್ಗೆ ಮಾತಿಗೆ ಮುಂಚೆನೆ ನಾವು ಮಾತು ಪ್ರಾರಂಭ ಮಾಡಿಬಿಟ್ಟಿರ್ತೀವಿ. ಒಂದು ವ್ಯಕ್ತಿಯನ್ನ ಭೇಟಿಯಾದಾಗ, ಒಂದು ಸ್ಥಳದಲ್ಲಿದ್ದಾಗ, ಒಂದು ಸಂದರ್ಭದಲ್ಲಿದ್ದಾಗ ಮಾತಾಡಿರಲ್ಲ, ಆದ್ರೆ ಅಲ್ಲೇನೋ ಘಟನೆ ನಡೀತಾನೆ ಇರುತ್ತೆ. ಏನ್ ನಡೀತಾ ಇರುತ್ತೆ ಅದು, ನಿಮಗೇನ್ ಅನ್ಸುತ್ತೆ? ಅಲ್ಲೊಂದು ಶಕ್ತಿ ಪ್ರವಾಹ ಆಗುತ್ತೆ, ಒಂದು ಸಂವೇದನೆ ಉಂಟಾಗುತ್ತೆ, ಅದೇನು ಅಂತ ನೀವು ಕಂಡ್ಕೊಂಡಿದ್ದೀರಾ ಅಂತ ನನಗೆ ಹೇಳಬೇಕು. ಅದೇ ಇವತ್ತಿನ ವಿಷಯ.

ಜೋಗಪ್ಪ ನಿನ್ನ ಅರಮನೆ ಅಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಿಂಗರ್ ಸುನೀತಾ ಅವರು ಹಾಡ್ತಿದ್ರು. ಅದು ಶಂಕರ್ ಮಹಾದೇವನ್ ಅವ್ರ ಜೊತೆಗೆ ಜೋಗಿ ಚಿತ್ರದ ಹಾಡನ್ನು ನೀವು ಕೇಳಿದ್ರಿ. ನಾನು ಈಗಷ್ಟೇ ಪ್ರಶ್ನೆ ಕೇಳ್ತಿದ್ದೆ, ಏನು ಹೇಳಿ, ಯಾವುದು ಅದು, ಏನು ಶಕ್ತಿ ಅದು ಅಂತ ನನಗೆ ಹೇಳಿ ಅಂತ. ಒಂದು ಜಾಗ, ಒಂದು ಸಂದರ್ಭ, ಒಂದು ವ್ಯಕ್ತಿ ಸೃಷ್ಟಿಸಬಹುದಾದಂಥ ಒಂದು ರೀತಿಯ ಶಕ್ತಿ. ನಾನು ಹೇಳ್ತಾ ಇರೋದು ಅದು ಪಾಸಿಟಿವೇ ಆಗಿರಬೇಕು ಅಂತ ಏನೂ ಇಲ್ಲ. ಅದು ಸಕಾರಾತ್ಮಕವಾಗಿರಬಹುದು ಅಥವಾ ನಕಾರಾತ್ಮಕವಾದಂತಹ ಆಗಿದ್ದು ಇರಬಹುದು. ಆದರೆ ಆ ಶಕ್ತಿಗೆ ನೀವೇನಂತೀರಿ ಅಂತ ಹೇಳಿ ನಾನು ಕೇಳ್ತಿದ್ದೆ. ಅದಾಗಲೇ ನಮಗೆ ಸಂದೇಶಗಳು ಬರ್ತಾ ಇದೆ. ನಮಗೆ ಶಾಂತಾಚಾರ್ಯ ಬಡಗೇರವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಿದ್ದಾರೆ. ಆದರೆ ಬಹಳ ಸಂತೋಷ ಆಗಿದ್ದು ಅಂತಂದರೆ ಬರ್ತಿದ್ದ ಹಾಗೇ ಒಂದು ರೀತಿಯ ಸಿಕ್ಸರ್ ಹೊಡೆಯೋದಂತಾರಲ್ಲ, ಹಾಗೆ ನನಗೆ ಒಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಹೌದು, ಇದು ಸ್ವಲ್ಪ ಆಧ್ಯಾತ್ಮಿಕವಾಗಿರೋರಿಗೂ ಕೂಡ ಇದು ಅನಿಸುತ್ತೆ, ಅದೇನು ಅಂತ ನಾನು ಹೇಳ್ತೀನಿ. ಅವರೇನು ಹೇಳ್ತಿದ್ದಾರೆ, ನಮಸ್ತೆ ಮೇಡಮ್, ಅದು ನಮ್ಮಲ್ಲೇ ಹುದುಗಿರಬಹುದಾದಂತಹ ಅತೀಂದ್ರಿಯ ಅನುಭವ ಅಂತ ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾವ್, ಎಂಥ ಮಾತನ್ನ ಹೇಳ್ಬಿಟ್ರಿ. ಅದೇ ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಅತೀಂದ್ರಿಯ ಅನುಭವ ಅಂತ ಅಂದರೆ ಏನು ಗೊತ್ತಾ, ಒಂದು ಜಾಗಕ್ಕೆ ಅಥವಾ ಒಂದು ಸಂದರ್ಭದಲ್ಲಿ ನಾವು ಸಿಲುಕಿದಾಗ ಅಥವಾ ಒಬ್ಬ ವ್ಯಕ್ತಿಯ ಮುಂದೆ ನಾವು ಇದ್ದಾಗ, ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಯಾವುದೋ ಒಂದು ಶಕ್ತಿ ಪ್ರಸಾರ ಆಗ್ತಿದೆ ಅಂತ ಹೇಳಿ ಅನಿಸುತ್ತೆ. ಅದು ಪಾಸಿಟಿವ್ ಆಗಿರಬಹುದು, ಆದರೆ ನೆಗೆಟಿವ್ ಆಗಿರಬಹುದು. ಆ ಶಕ್ತಿಯನ್ನು ನಾವೇನಂತ ಕರಿತೀವಿ ಗೊತ್ತಾ, ಇತ್ತೀಚೆಗೆ ಅಂತೂ ನಮ್ಮ ಎಲ್ಲ ಬರ್ಡಿ ಗ್ಯಾಂಗ್ಸ್ ಎಲ್ಲ ಕರೆಯೋದು ಅದನ್ನು ವೈಬ್ ಅಂತ. ಓ, ವೈಬ್ ಬಗ್ಗೆ ನಾವು ಮಾತನಾಡ್ತಾ ಇರ್ತೀವಿ. ಆ ವೈಬ್ ಅಂದರೆ ಅದೊಂಥರ ಭಾವನಾತ್ಮಕ ವಾತಾವರಣ. ಅಲ್ಲೇನು ಗೊತ್ತಾ, ಇನ್ನೂ ಆ ವ್ಯಕ್ತಿಯನ್ನು ಭೇಟಿಯಾಗಿರೋದಿಲ್ಲ, ಹಲೋ ಹೇಳಿರೋದಿಲ್ಲ, ಆ ಒಂದು ವಾತಾವರಣಕ್ಕೆ ಇನ್ನೂ ನಾವು ಒಗ್ಗಿಕೊಂಡಿರೋದಿಲ್ಲ. ಆದರೆ ಅದಾಗಲೇ ನಮಗೆ ಒಂದು ರೀತಿಯ ಮನೋಭಾವ, ಆ ವೈಬ್ ಬರ್ತಾ ಇರುತ್ತೆ. ಇಲ್ಲಿರೋ ವ್ಯಕ್ತಿ ಹೇಗಿರಬಹುದು ಅಥವಾ ಈ ಸ್ಥಾನ ಹೇಗಿದೆ ಅಥವಾ ಈ ಸಂದರ್ಭದಲ್ಲಿ ನಾನು ಹೇಗಿರಬೇಕು, ಅದೆಲ್ಲದರ ಪಾಠವನ್ನು ಆ ಶಕ್ತಿ ಕಲಿಸುತ್ತೆ. ಅಂದರೆ ಅದು ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಅದಕ್ಕೆ ಹೇಳ್ತಾರೆ ನನಗೆ ತುಂಬ ಸ್ಟ್ರಾಂಗ್ ವೈಬ್ ಇದೆ ಅಂತ ಕೆಲವರು ಹೇಳ್ತಿರ್ತಾರೆ. ಅದರ ಅರ್ಥ ಮತ್ತಿನ್ನೇನು ಅಲ್ಲ, ಆ ಒಂದು ಜಾಗಕ್ಕೆ ಹೋದಾಗ, ಆ ವ್ಯಕ್ತಿಯನ್ನು ಭೇಟಿಯಾದಾಗ ನಮಗೆ ಆಗುವಂತಹ ಒಂದು ರೀತಿಯ ಅತೀಂದ್ರಿಯ ಅನುಭವ. ಅದಕ್ಕೆ ನೋಡಿ, ಎಷ್ಟೊಂದು ಸಲ ಕೆಲವರನ್ನ ಭೇಟಿಯಾದಾಗ ಅದು ಏನೋ ಗೊತ್ತಿಲ್ಲ, ಅವ್ರ ನಮ್ಮ ಪರಿಚಯನೂ ಇರೋದಿಲ್ಲ, ಆದರೂ ಕೂಡ ಒಂದು ಮುಗುಳು ನಗೆ ಬರುತ್ತೆ, ಒಂದು ರೀತಿಯ ಸಂತೋಷ ಉಂಟಾಗುತ್ತೆ. ಆ ವ್ಯಕ್ತಿನ ನೋಡಿದಾಗ ನಮಗೆ ಒಂದು ರೀತಿಯ ನಮ್ಮ ಕಣ್ಣುಗಳು ಹೊಳೆಯಕ್ಕೆ ಶುರು ಆಗುತ್ತೆ. ಕಾರಣ ಏನು ಅಂತಂದರೆ, ಆ ಎದುರಿಗಿರುವಂತಹ ವ್ಯಕ್ತಿ ಅಷ್ಟೊಂದು ಪಾಸಿಟಿವ್ ಆಗಿರ್ತಾರೆ ಅಂತ ಹೇಳಿ ಅನಿಸುತ್ತೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಹೇಗನ್ಸುತ್ತೆ ಅಂತ ನಾನು ಹೇಳೋದೇ ಬೇಡ. ಸಂದೇಶಗಳು ಬರ್ತಾ ಇದೆ, ಬರಲಿ ನಿಮ್ಮ ಸಂದೇಶಗಳು. 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳಿಸ್ಬೇಕು. 9480901010 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ, ಹೇಳಿ ನೀವು ಯಾವ ರೀತಿಯ ವೈಬ್ರೇಷನ್ಗಳನ್ನು ಅನುಭವಿಸಿದ್ದೀರಾ, ಅಂದರೆ ಆ ಮಾನಸಿಕವಾಗಿ ಮೂಡಬಹುದಾದಂಥ ಒಂದು ಅತೀಂದ್ರಿಯ ಅನುಭವ ನಿಮಗೆ ಯಾವತ್ತಾದರೂ ಆಗಿದೆಯಾ, ಯಾರ ಜೊತೆ ಆಗಿದೆ, ಸಂದರ್ಭ ಏನು ಅಂತ ನನಗೆ ಹೇಳಿ. ಈಗ ಮುಂದಿನ ಹಾಡನ್ನು ಕೇಳಿಸ್ತಾ ಇದ್ದೀನಿ. ನಿಮಗಾಗಿ ಒಂದಷ್ಟು ಲವ್ಲಿ ಸಾಂಗ್ಸ್ ನನಗೂ ಕೂಡ ಖುಷಿಯಾಗುವಂಥವೇ, ಯಾಕಂದರೆ ಈಗಷ್ಟೇ ನಾನು ಸ್ವಲ್ಪ ಭಾರವಾದ ಮನಸ್ಸಿನಿಂದ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಆದರೂ ಕೂಡ ಮನಸ್ಸಲ್ಲಿ ಒಂದು ರೀತಿಯ ಸಂತೋಷ ಇದೆ, ಯಾಕಂದರೆ ಯಾರಿಗೇ ಆದರೂ ಒಂದು ಆಸ್ಪತ್ರೆಗೆ ಹೋಗೋದು ಅಂತಂದರೆ ಅದು ನಿಜವಾಗ್ಲೂ ಯಾರಿಗೂ ಖುಷಿ ಕೊಡೋ ವಿಚಾರ ಅಲ್ಲ. ಆದರೆ ಆಸ್ಪತ್ರೆಗೆ ಹೋದಾಗ ನಾವು ಅಂದ್ಕೊಂಡವರು ಸರಿ ಹೋಗ್ಬಿಟ್ರೆ ಅದು ಸಂತೋಷ. ಆ ಸಂತೋಷ ನನಗಾಗಿದೆ, ಯಾಕಂದರೆ ನನ್ನಪ್ಪ ಸರಿ ಹೋಗಿದ್ದಾರೆ. ಈಗ ನಿಮಗಾಗಿ ಈ ಹಾಡು ನವಿಲುಗರಿಯಲ್ಲಿ.

ನೀರಾಗುವೆ ಹಸಿರಾಗುವೆ ಹಾಡನ್ನ ಕೇಳಿದ್ರಿ. ತುಂಬಾ ಇಷ್ಟವಾದಂತಹ ಹಾಡು, ಮೌರ್ಯ ಚಿತ್ರದ ಹಾಡಿದು. ಹಾ, ನಾವು ಮಾತಾಡ್ತಾ ಇದ್ದು ವೈಬ್ ಬಗ್ಗೆ. ಇತ್ತೀಚೆಗೆ ಅದ್ರ ಬಗ್ಗೆ ನಾವು ತುಂಬಾ ಮಾತನಾಡ್ತೀವಿ, ಯಾಕಂದ್ರೆ ನಾವು ಎಲ್ಲೇ ಹೋದ್ರೆ ಯಾರನ್ನು ಭೇಟಿಯಾದ್ರೂ ಕೂಡ ನಾವು ಯಾವ ರೀತಿಯ ಭಾವನೆಯನ್ನ ಅಲ್ಲಿ ಅನುಭವಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕೆಲವನ್ನ ನೀವು ಗಮನಿಸಿ, ನಾವು ಅನ್ಕೊಳ್ತೀವಿ ಎಲ್ಲೋ ಹೋದಾಗ ಯಾರನ್ನೋ ಭೇಟಿಯಾದಾಗ ಮಾತನಾಡಿದಾಗ ಮಾತಾಡೋದೇ ಮೊದಲ ಬಿಗಿನಿಂಗ್ ಅಂತ ಅನ್ಕೊಂಡಿರ್ತೀವಿ. ಖಂಡಿತವಾಗ್ಲೂ ಅಲ್ಲ. ನಾವು ಒಂದು ಕಡೆ ಹೋದಾಗ ಒಳಗೆ ಹೋಗ್ತಿದ್ದಾಗೆ ನಾವು ಒಂದು ರೀತಿಯ ಮನೋಭಾವನೆಯನ್ನು ವೈಬ್ನ ಕ್ರಿಯೇಟ್ ಮಾಡಿದ್ರೆ ಅಲ್ಲಿರುವಂತಹ ವ್ಯಕ್ತಿ ಒಂದು ರೀತಿಯ ವೈಬ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅದರಿಂದನೇ ನಮಗೆ ಅನಿಸೋದು. ಒಂದೊಂದ್ಸಲ ಅನಿಸುತ್ತೆ ನೋಡಿ, ಕಾರಣನೇ ಇರೋದಿಲ್ಲ, ಆದರೆ ಈ ಜಾಗದಲ್ಲಿ ಜಾಸ್ತಿ ಹೊತ್ತಿರಬಾರ್ದಪ್ಪ, ಹೊರಡಬೇಕು ಅಂತ ಅನಿಸುತ್ತೆ. ಇನ್ನೊಂದ್ಸಲ ಅನಿಸುತ್ತೆ ಬೇಡ ಬೇಡ ಅಂದರೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಅನಿಸುತ್ತೆ. ಏನಿರಬಹುದು ಅಲ್ವಾ, ಪ್ರತಿಯೊಂದು ವಾತಾವರಣದಲ್ಲೂ ಕೂಡ ಈ ರೀತಿಯ ನಮ್ಮಲ್ಲಿ ಉಂಟಾಗುವಂತಹ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಭಾವಗಳಿಗೆ ಆ ಒಂದು ಸ್ಥಳ ಅಥವಾ ಸಂದರ್ಭ ಕಾರಣ ಆಗಿರುತ್ತೆ, ಅಥವಾ ಅಲ್ಲಿರೋ ವ್ಯಕ್ತಿ ಕಾರಣ ಆಗಿರ್ತಾರೆ. ಈ ಒಂದು ಶಕ್ತಿ ಏನು ಅಲ್ಲಿ ಸೃಷ್ಟಿಯಾಗುತ್ತಲ್ಲ, ಅದು ನಾವು ಯಾವ ಸಂದರ್ಭದಲ್ಲಿ ಹೇಗೆ ಇರಬೇಕು, ಈ ವಾತಾವರಣದಲ್ಲಿ ನಾನು ಹೇಗೆ ಮಾತಾಡಬೇಕು, ಅಥವಾ ಆ ಎದುರುಗಡೆ ಇರೋ ವ್ಯಕ್ತಿ ಜೊತೆಗೆ ಹೇಗೆ ವರ್ತಿಸಬೇಕು ಅನ್ನೋದನ್ನು ಕೂಡ ಕಲಿಸಿಕೊಡುತ್ತೆ. ಅದಕ್ಕೆ ವೈಬ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಸಂದೇಶಗಳಾಗಲೇ ಬರ್ತಿದೆ. ಶ್ರೀ ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿರೂಪಣೆ ಅಂತೂ ಇಷ್ಟಪಡ್ತೀರಾ, ಧನ್ಯವಾದಗಳು. 80ನೇ ಸ್ವಾತಂತ್ರ್ಯೋತ್ಸವದ ದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ನಾಳೆ ಸ್ವಾತಂತ್ರ್ಯೋತ್ಸವ, ನಮಗೆಲ್ಲರಿಗೂ ಸಡಗರದ ದಿನ. ನಿಮಗೂ ಕೂಡ ಈಗಾಗಲೇ ಅಡ್ವಾನ್ಸ್ ಆಗಿ ನಾನು ಕೂಡ ವಿಶ್ ಮಾಡಿಬಿಟ್ಟಿದ್ದೀನಿ. ಮತ್ತೆ ನಮಗೆ ಸಂದೇಶವನ್ನು ಕಳಿಸಿರೋರು ಶ್ರೀನಾಥ್ ಅವರು ಸಂದೇಶವನ್ನು ಮಾಗಡಿ ರೋಡಿಂದ ಕಳಿಸಿ ಹಾಡು ಮತ್ತು ವಿಷಯ ಎರಡೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಜನರ ಸಂದೇಶಗಳು ನಮ್ಗೆ ಬರ್ತಾ ಇದ್ದಾವೆ, ನಿಮ್ಮ ಸಂದೇಶಗಳು ಬರ್ತಾನೆ ಇರಬೇಕು. ನಮ್ಮ ಸಂಖ್ಯೆ 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರ್ತಾ ಇರಬೇಕು. ನಿಮ್ಮ ಸಂದೇಶಗಳನ್ನು ಓದುವುದರ ಜೊತೆಗೆ ನಿಮಗಾಗಿ ಸಖತ್ತಾಗಿರೋ ಹಾಡುಗಳು ಕೂಡ. ನಿಮ್ಮ ನಿರೂಪಣೆ ಚೆನ್ನಾಗಿದೆ, ನಿಮ್ಮ ಹೆಸರೇನು ಮೇಡಮ್? ನಾನು ಈಗಷ್ಟೇ ಟ್ಯೂನ್ ಮಾಡಿದೆ ಅಂತ ಗೋಕಾಕ್ನಿಂದ ಪ್ರಶಾಂತ್ ಅವರು ಹೇಳ್ತಾರೆ. ಪ್ರಶಾಂತ್, ನನ್ನ ಹೆಸರು ಮಂಗಲ ಅಂತ, ನಿಮಗಾಗಿ ಈಗ ಹಾಡು ಕೇಳಿಸ್ತಾ ಇದ್ದೀನಿ. ನಿಮ್ಮ ಸಂದೇಶಗಳು ಹೀಗೆ ಬರ್ತಾ ಇರಲಿ. ನಿಮ್ಮ ಅನಿಸಿಕೆನು, ನೀವು ಯಾವ ರೀತಿಯ ವೈಬ್ನ ಅನುಭವಿಸಿದಿರಾ? ಎಷ್ಟೊಂದು ಸಂದರ್ಭದಲ್ಲಿ ನಾವು ಒಂದು ರೀತಿಯ ನೆಗೆಟಿವ್ ಮೈಂಡ್ ಸೆಟ್ಟಿಂದ ಹೋದರೂ ಕೂಡ ಅಲ್ಲಿರುವಂತಹ ಸಂದರ್ಭ ಅಥವಾ ವ್ಯಕ್ತಿ ನಮ್ಮ ಪಾಸಿಟಿವ್ ಮಾಡಿಬಿಡ್ತಾರೆ ನಮ್ಮ ಮೈಂಡ್ನ. ಆದರೆ ಅದೇ ಪಾಸಿಟಿವಿಟಿ ಇಟ್ಕೊಂಡು ಹೋದಾಗ ಆ ಒಂದು ರಿಸಲ್ಟ್ ನಮಗೆ ಸಿಗಲಿಕ್ಕಿಲ್ಲ. ಯಾಕೆ ಹೀಗಾಗತ್ತೆ? ಸ್ವಲ್ಪ ಯೋಚನೆ ಮಾಡಿ ಸಂದೇಶವನ್ನು ಕಳಿಸಿ. ಈಗ ನಿಮಗಾಗಿ ನಿಮ್ಮ ನಿನ್ನ ನೋಡಲೆಂತೋ ಹಾಡು.

ಹೌದು, ಈ ಹೇಳಲು ಒಂಥರ ಥರ ಕೇಳಲು ಒಂಥರ ಥರ ಆಗೋದು ಯಾವಾಗ ಅಂತಂತಂದರೆ, ನಮ್ಮ ಮನಸ್ಥಿತಿಯನ್ನು ನಾವು ಸರಿಯಾಗಿ ಇಟ್ಕೊಳ್ಳದೇ ಇದ್ದಾಗ. ನಮ್ಮ ಮನಸ್ಥಿತಿ ಪಾಸಿಟಿವ್ ಆಗಿದ್ದಾಗ ಎಲ್ಲವೂ ಕೂಡ ಹಾಗೆ ಇರುತ್ತೆ ಅಂತ ಹೇಳ್ತಾರೆ. ನಾನು ವೈಬ್ ಬಗ್ಗೆ ಮಾತನಾಡ್ತಿದ್ದೆ, ಅದೇ ನಮ್ಮ ಮನೋಭಾವ ವಾತಾವರಣ, ನಮ್ಮ ಭಾವನಾತ್ಮಕ ವಾತಾವರಣ ಹೇಗಿದೆ ಅನ್ನೋದ್ರ ಮೇಲೆ ನಾವು ಏನು ಮಾಡ್ತೀವಿ, ಹೇಗಿರ್ತೀವಿ ಅನ್ನೋದು ಅದು ಮುಖ್ಯ ಆಗುತ್ತೆ. ನೋಡಿ, ಇದೊಂದು ಮಾತಿಲ್ಲದಂತಹ ಒಂದು ಶಕ್ತಿ ರೀ. ಯಾಕಂದರೆ ನಾವು ಎಷ್ಟೊಂದು ಸಲ ಅಂದ್ಕೊಳ್ತೀವಿ, ನೋಡಿ ನಮ್ಮ ಬುದ್ಧಿಮತ್ತೆಯನ್ನು ನಾವು ಎಷ್ಟು ಬೆಳೆಸ್ಕೊಂಡ್ರೂ ಕೂಡ ಕಡಿಮೆ ಅಂತ ಒಂದೊಂದು ಸಲ ಅನ್ಸುತ್ತೆ. ನೋಡಿ, ನಾವು ಯಾವಾಗಲೂ ಏನು ಅನ್ಕೊಳ್ತೀವಿ, ಮಾತುಗಳನ್ನು ಶುರು ಮಾಡಬೇಕು. ಯಾರನ್ನೋ ಭೇಟಿಯಾದಾಗ ಮಾತುಗಳನ್ನು ಶುರು ಮಾಡೋದ್ರಿಂದನೇ ಆ ವ್ಯಕ್ತಿ ಅರ್ಥ ಆಗ್ತಾನೆ ಅನ್ಕೊಳ್ತೀವಿ, ಆದರೆ ಅದು ಸುಳ್ಳು. ನಾವು ಒಂದು ಚೇಂಬರಲ್ಲಿ ಎಂಟರ್ ಆದಾಗ ಆ ವ್ಯಕ್ತಿಯನ್ನು ನೋಡ್ತಿದ್ದ ಹಾಗೆ ಅಲ್ಲಿ ಒಂದು ರೀತಿಯ ಏನದು ಪ್ರಭಾವಳಿ ಕ್ರಿಯೇಟ್ ಆಗಿರುತ್ತೆ. ಅದರಿಂದನೇ ನಾವು ಅನ್ಕೊಳ್ಬಹುದು ಈ ವ್ಯಕ್ತಿನ ನಾವು ಎಷ್ಟರ ಮಟ್ಟಿಗೆ ಅಪ್ರೋಚ್ ಮಾಡಬಹುದು ಅಂತ. ಎಷ್ಟೊಂದು ಸಲ ನೋಡಿ, ನೀವು ನಾನಾಗಲೇ ಹೇಳ್ತಿದ್ದೆ, ನಾವು ಒಂದೊಂದು ಸಲ ತುಂಬ ನೆಗೆಟಿವ್ ಆಗಿ ಅಂದ್ಕೊಂಡು ಹೋಗಿರ್ತೀವಿ, ಆದರೆ ಅಲ್ಲಿರೋ ವ್ಯಕ್ತಿಗಿರುವಂತಹ ಪಾಸಿಟಿವಿಟಿ ನೋಡಿದಾಗ ನಾಚಿಕೆ ಆಗ್ಬಿಡುತ್ತೆ ನಮಗೇನೆ. ಒಂದೊಂದು ಸಲ ಎಷ್ಟೊಂದು ಪಾಸಿಟಿವ್ ಮೈಂಡ್ ಇಟ್ಕೊಂಡು ನಾವು ಎಷ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಇವತ್ತು ಈ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ನಾವಲ್ಲಿ ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಚೆನ್ನಾಗಿ ಮಾತನಾಡಬೇಕು, ಹಾಗೆ ಆ ವ್ಯಕ್ತಿ ನಮ್ಮನ್ನು ಮರೆಯದೇ ಇರೋ ಹಾಗೆ ಏನಾದರೂ ಒಂದು ಇಂಪ್ರಿಂಟ್ ಕ್ರಿಯೇಟ್ ಮಾಡಬೇಕು ಅಂತ ಹೋಗಿರ್ತೀವಿ. ಆದರೆ ಅಲ್ಲಿ ಆಗೋದೇ ಬೇರೆ ಆಗ್ಬಿಡುತ್ತೆ, ಅವಾಗೆಲ್ಲ ತುಂಬ ಬೇಸರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಈ ವೈಬ್ನ ಅರ್ಥ

ಮಾಡ್ಕೊಂಡವರು ತುಂಬ ಅಂದರೆ ಬುದ್ಧಿವಂತರಾಗ್ತಾರೆ, ಯಾಕಂದರೆ ಎಲ್ಲಿ ಹೇಗೆ ಬಿಹೇವ್ ಮಾಡಬೇಕನ್ನೋದು ಗೊತ್ತಾಗುತ್ತೆ. ಏ ನನ್ನ ಕತೆ ಸಾಕು, ಬನ್ನಿ ಇಲ್ಲಿ ಸಾಕಷ್ಟು ಕತೆಗಳಿದೆ. ನಮಸ್ಕಾರ ರೀ ಮಂಗಳ, ನಿಮ್ಮ ನಿರೂಪಣೆ ಜೊತೆಗಿದ್ದರೆ ನಮಗೆ ಪಾಸಿಟಿವ್ ವೈಬ್ ಇರುತ್ತೆ. ಮೋನಿಕಾ ದಾವಣಗೆರೆಯಿಂದ, ಆ ಮೋನಿಕಾ ಮೈ ಡಾರ್ಲಿಂಗ್, ಹಾಂ ನೀವು ಹೇಳ್ತಾ ಇರ್ತೀರಾ, ನಾನು ಕೇಳ್ತಾ ಇರ್ತೀನಿ, ಖುಷಿಯಾಯಿತು. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿಯವರು, ಮೇಡಮ್ ನಿಮ್ಮ ವೇಗಕ್ಕೆ ನಾವು ನಿಲ್ಕುತ್ತಾ ಇಲ್ಲ, ಸ್ವಲ್ಪ ಸ್ಲೋ ಮಾಡೋಕ್ಕೆ ಸಾಧ್ಯನಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ನೀವೆಲ್ಲರೂ ಇವು ವೇಗವಾಗಿ ಮಾತಾಡಿ ಅಂತ ಒಬ್ರು ಹೇಳ್ತೀರಾ, ಒಬ್ಬರು ತುಂಬ ವೇಗ ಆಯಿತು ಅಂತ ಹೇಳ್ತೀರಾ, ಇರಲಿ ನಿಮಗೆ ಹೇಗೆ ಖುಷಿ ಹಾಗೆ. ಓಕೆ ಸ್ವಲ್ಪ ಸ್ಲೋ ಡೌನ್ ಮಾಡೋಣ. ಓಕೆ ಹಾಂ, ವೈಬ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಇಲ್ಲಿ ಎಷ್ಟು ಚೆನ್ನಾಗಿ ಮೆಸೇಜ್ ಕಳಿಸಿದ್ದಾರೆ ನೋಡಿ ಇಲ್ಲಿ. ನಮಸ್ತೆ ಮೇಡಮ್, ಪಾಸಿಟಿವ್ ವೈಬ್ ನನ್ನ ಅಕ್ಕ ಸ್ಮಿತಾ ಅವರ ಜೊತೆ ಮಾತಾಡ್ತಾ ಇದ್ದರೆ ಪಾಸಿಟಿವ್ ಥಾಟ್ಸ್ ನಮ್ಮ ಜೊತೆ ಇರೋ ಥರ ಫೀಲ್ ಆಗುತ್ತೆ ಮೇಡಮ್ ಅಂತ ಶ್ರುತಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಏನು ಗೊತ್ತಾ, ಈ ಅಕ್ಕಂದಿರು ಇರ್ತಾರಲ್ಲ, ಇವರೊಂದು ರೀತಿ ಶಕ್ತಿ ರೀ. ಅಕ್ಕಂದಿರೇ ಹಾಗೆ, ಅವರು ತಾವು ಎಷ್ಟು ದುಃಖದಲ್ಲಿದ್ದರೂ ಕೂಡ ನಮಗೆ ಖುಷಿ ಕೊಡಬಲ್ಲರು, ತಾವು ಎಷ್ಟು ನೋವಿನಲ್ಲಿದ್ದರೂ ಕೂಡ ನಮ್ಮನ್ನು ರಮಿಸಬಲ್ಲರು. ರಮಿಸೋದಂದ್ರೆ ಏನು ಗೊತ್ತಾ, ನಮ್ಮನ್ನು ಸಮಜಾಯಿಸಬಲ್ಲರು, ನಮ್ಮನ್ನು ಸಮಾಧಾನ ಪಡಿಸಬಲ್ಲರು. ಆ ಶಕ್ತಿ ಈ ಅಕ್ಕಂದಿರಿಗೆ ಮಾತ್ರ ಇರುತ್ತೆ ಅಂತ ಅನಿಸುತ್ತೆ. ಹಾಡು ಚೆನ್ನಾಗಿ ಹಾಡ್ತೀರಾ. ಓ ಓ ಓ ಧನ್ಯವಾದಗಳು ಸಂದೇಶವನ್ನು ಕಳಿಸಿದ್ದಕ್ಕೆ. ಹಾಗೆ ಮಂಗಲಾ ಮೇಡಮ್ ಹೇಗಿದ್ದೀರಾ, ಶ್ರಾವಣ ಮಾಸದ ಮೊದಲ ಶುಕ್ರವಾರದ ಶುಭ ಮಧ್ಯಾಹ್ನ, ಸ್ವಾತಂತ್ರ್ಯ ದಿನದ ಶುಭಾಶಯಗಳು, ನಾಳೆ ಸ್ವಾತಂತ್ರ್ಯೋತ್ಸವ ಅಂತ ಹೇಳಿ ಮಾತುಗಳನ್ನು ಇಷ್ಟಪಡ್ತಾ ಸುಧಾ ಬೂದಿಹಾಳ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಈಗ ನಮಗೆ ಮತ್ತೆ ಯಾರು ಹೇಳ್ತಿರೋದಿದು, ಮಂಗಳಾ ಎಕ್ಸ್ಪ್ರೆಸ್ನಲ್ಲಿ ಹೋಗ್ತಾ ಇದ್ರೆ ಏನು ಖುಷಿ ಮಾರಾಯ್ರೆ ಅಂತ ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಇನ್ನೂ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ, ಹಾಗೆ ನಿಮಗಾಗಿ ಸುಂದರವಾದಂಥ ಹಾಡುಗಳು ಕೂಡ ಕಾಯ್ತಾ ಇದ್ದಾವೆ. ಸುಂದರ ಹಾಡುಗಳ ಸುಂದರವನ ಈ ಆಕಾಶವಾಣಿ ಕಾರ್ಯಕ್ರಮದ ನಿರೂಪಣೆ ಅತ್ಯುತ್ತಮವಾಗಿದೆ ಅಂತ ನಮಗೆ ಕೀರ್ತನಾ ಅವರು ಗೀತಾ ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳು ಲೈನಪ್ ನಿಮಗೋಸ್ಕರ ಆಗಿದ್ದಾವೆ, ತುಂಬ ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿಸ್ಬೇಕನ್ನುವಂಥ ಆಸೆ ನನಗಂತೂ ಇದೆ. ಅದರ ಜೊತೆಗೆ ನೀವು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನಾನು ಹೇಳ್ತಾನೆ ಇದ್ದೆ ಇವತ್ತಿನ ವಿಷಯ, ವೈಬ್ರೇಷನ್ ವೈಬ್, ಯಾವ ರೀತಿಯ ವೈಬ್ನ ನೀವು ಬೇರೆಯವ್ರಿಗೆ ಕೊಡ್ತೀರಾ. ಎಸ್, ನಮಗೆ ಎಲ್ಲಿ ಯಾವ ರೀತಿಯ ವೈಬ್ ಸಿಗುತ್ತೆ ಅನ್ನೋದಕ್ಕಿಂತ ನಾವು ಬೇರೆಯವರಿಗೆ ಯಾವ ರೀತಿಯ ಒಂದು ಮಾನಸಿಕ ಮನೋಭಾವವನ್ನು ಉಂಟು ಮಾಡ್ತೀವಿ ನಾವು ಜೊತೆಗಿದ್ದಾಗ ಅಂತ. ಈಗ ಕಣ್ಣಿಗೆ ಯಾಕೋ ಉಪವಾಸ ಆಗ್ತಿದೆ, ಹಾಡು ಕೇಳಿ ಬನ್ನಿ.

ನಮ್ಮ ಸಂಖ್ಯೆ 9480901013 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ ವೈಬ್ ಬಗ್ಗೆ.

ಸೊಗಸಾದ ಹಾಡನ್ನ ಕೇಳ್ಬಂದ್ರಿ. ಈಗ ನಿಮಗಾಗಿ ಒಂದಷ್ಟು ಮಾಹಿತಿ ಇದೆ, ಅದ್ರ ಜೊತೆಗೆ ನೋಡಿ ಸಂದೇಶಗಳು ಬರ್ತಾ ಇದ್ದಾವೆ. ಭಾವನೆಗಳು ಜನರು ಘಟನೆಗಳು ಅಥವಾ ಸನ್ನಿವೇಶಗಳಿಗೆ ಪ್ರತಿಕ್ರಿಯಿಸಲು ಸಹಾಯ ಮಾಡುವಂತಹ ಶಾರೀರಿಕ ಮತ್ತು ಮಾನಸಿಕ ಪ್ರತಿಕ್ರಿಯೆಗಳಾಗಿವೆ. ಪ್ರತಿಯೊಂದು ಭಾವನೆಯು ಆಲೋಚನೆಗಳು, ದೈಹಿಕ ಬದಲಾವಣೆಗಳು ಮತ್ತು ನಡವಳಿಕೆಗಳನ್ನು ಒಳಗೊಂಡಂತೆ ಹಲವಾರು ಅಂಶಗಳನ್ನು ಒಳಗೊಂಡಿರುತ್ತವೆ. ಭಾವನೆಗಳು ಮತ್ತು ಮನಸ್ಥಿತಿಗಳು ಸಂಬಂಧಿಸಿವೆ, ಆದರೂ ಕೂಡ ಅವು ಅವಧಿ, ತೀವ್ರತೆ ಮತ್ತು ಅವುಗಳನ್ನು ಪ್ರಚೋದಿಸುವ ಪ್ರಚೋದಕಗಳಲ್ಲಿ ಭಿನ್ನವಾಗಿರ್ತವೆ ಅಂತ ಹೇಳಿ ಅದ್ಭುತವಾದಂಥ ಕನ್ನಡದಲ್ಲಿ ಸಂದೇಶವನ್ನು ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಜ, ನಾವು ಯಾವ ರೀತಿಯ ಭಾವವನ್ನು ಹೊತ್ತು ಹೋಗ್ತೀವಿ ಅದೇ ಭಾವನೆಗೆ ಸರಿಯಾಗಿ ನಮಗೆ ಹೊಂದ್ಕೊಳ್ಳುವಂಥವ್ರು ಅಥವಾ ಅದನ್ನು ಅರ್ಥ ಮಾಡ್ಕೊಂಡವರು ಇದ್ದಾಗ ಮಾತಿಗೆ ಒಂದು ಬೆಲೆ ಇರುತ್ತೆ. ಹಾಯ್ ಮಂಗಲ, ನಿಮ್ಮ ಹೆಸರಿನ ನನ್ನ ಗೆಳತಿ ಹಾಗೆ ಭೆಟ್ಟಿಯಾಗಿದ್ಲು. ಇವತ್ತಿಗೆ 25 ವರ್ಷ ಆಯಿತು, ಸಿಲ್ವರ್ ಜೂಬಿಲಿ ಸೆಲೆಬ್ರೇಷನ್ ಇದೆ ಈ ವರ್ಷ. ನೀವು ಹೇಳೋದು ನಿಜ, ಈ ವರ್ಷ ಸಿಲ್ವರ್ ಜೂಬಿಲಿ ಸೆಲೆಬ್ರೇಷನ್ ಇದೆಯಂತೆ. ಸೊ ನೀವು ಹೇಳೋದು ನಿಜ, ಸ್ನೇಹಕ್ಕೆ ಪಾಸಿಟಿವಿಟಿ ವೈಬ್ಗೆ ಶೀ ಇಸ್ ದೇರ್, ಶೀ ಇಸ್ ಅ ಅಮೇಝಿಂಗ್ ಫ್ರೆಂಡ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಸಂದೇಶವನ್ನು ಕಳಿಸಿದ್ದೀರಾ. ಹಾಗೆ ಇದನ್ನು ಸಂದೇಶವನ್ನು ಕಳಿಸಿದ್ರು, ನಮಸ್ತೆ ಮೇಡಮ್, ನನ್ನ ಹತ್ತಿರ ಸ್ನೇಹಿತೆ ವತ್ಸಲ ಮತ್ತು ಮಾತು ಕೇಳಿದರೆ ಸಾಕು, ನನಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಹೇಳಿ ಉಷಾ ಶ್ರೀನಿವಾಸ್ ಅವರು ನಮಗೆ ಅಂಜನಾನಗರದಿಂದ ಸಂದೇಶವನ್ನು ಕಳಿಸಿ ಅವರ ಗೆಳತಿ ವತ್ಸಲ ಮಾತು ಕೇಳಿದರೆ ಸಾಕು, ಅವರಿಗೆ ಫುಲ್ ವೈಬ್ರೇಷನ್, ಫುಲ್ ಎನರ್ಜಿ ಸಿಗುತ್ತಂತೆ. ಈಗ ಅವರ ಗೆಳತಿಯ 25 ವರ್ಷದ ಸೆಲೆಬ್ರೇಷನ್ ಬಗ್ಗೆ, ಅಂದರೆ ಗೆಳೆತನದ 25 ವರ್ಷದ ಸಿಲ್ವರ್ ಜೂಬ್ಲಿ ಬಗ್ಗೆ ಮಾತಾಡಿದವರು ಉಷಾ ಶಶಿಧರ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ. ಹಾಗೆ ನೀವೇ ನನ್ನ ಪ್ರೀತಿಯ ಗೆಳತಿ, ನನ್ನ ನಿಮ್ಮ ಇಬ್ಬರ ವೈಬ್ಸ್ ಮತ್ತು ಏನದು ವೇವ್ ಲೆಂತ್ ತುಂಬ ಚೆನ್ನಾಗಿರ್ತದೆ, ನನಗೆ ತುಂಬ ಇಷ್ಟ, ಯು ಆರ್ ಮೈ ಬೆಸ್ಟ್ ಅಂತ ಹೇಳಿಬಿಟ್ಟು ಸಂಧ್ಯಾನಂಜಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೋಡಿ, ವಾವ್, ಎಷ್ಟು ದೊಡ್ಡ ಸಂದೇಶ ಕಳಿಸ್ತೀರಿ. ದಯವಿಟ್ಟು ತುಂಬ ದೊಡ್ಡದಾಗಿ ಸಂದೇಶವನ್ನು ಕಳಿಸೋರು ಸ್ವಲ್ಪ ನಿಮ್ಮ ಸಂದೇಶವನ್ನು ಚುಟುಕು ಮತ್ತು ಮೊಟಕುಗೊಳಿಸಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಓದೋಕ್ಕೂ ಚೆನ್ನಾಗಿರುತ್ತೆ, ಕೇಳೋರಿಗೂ ಖುಷಿಯಾಗುತ್ತೆ. ಅದೆಲ್ಲ ಆಗಬೇಕು ಅಂದರೆ ನಿಮ್ಮ ಸಂದೇಶ ಸ್ವಲ್ಪ ಚುಟುಕಾಗಿ ಇರಲಿ. ಮತ್ತೆ ಸಂದೇಶ, ನಮಸ್ತೆ ಮಂಗಳಾ ಮೇಡಮ್, ಹೇಗಿದ್ದೀರಾ? ನಿಮ್ಮ ಮಾತು ಕೇಳಿ ತುಂಬ ಖುಷಿಯಾಗುತ್ತೆ. ನಾನು ಯಾವಾಗಲೂ ಸಕಾರಾತ್ಮಕವಾಗಿ ಇರೋಕೆ, ನನ್ನ ಜೊತೆಯಲ್ಲಿ ಮಾತನಾಡುವವರಿಗೆ ಕೂಡ ಸಕಾರಾತ್ಮಕವಾದಂಥ ಭಾವ ಮೂಡಿಸೋಕೆ ಪ್ರಯತ್ನ ಪಡ್ತೀನಿ. ಪ್ರತಿಮಾ ಸಾನ್ವಿ ಹೊಸನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವೆರಿ ನೈಸ್. ಏನು ಗೊತ್ತಾ, ಬೇರೆಯವರು ಹೇಗೆ ನಡೆದುಕೊಳ್ತಾರೆ, ಬೇರೆಯವರು ಹೇಗಿರ್ತಾರೆ, ಅವರು ಪಾಸಿಟಿವ್ ಇದ್ದಾರಾ ನೆಗೆಟಿವ್ ಇದ್ದಾರಾ, ಇದು ನಮಗೆ ಖಂಡಿತ ಬೇಕಿಲ್ಲ. ನಾವು ಹೇಗಿರಬೇಕು ಅನ್ನೋದನ್ನು ನಾವು ತೀರ್ಮಾನ ಪಡಿಸಬೇಕು. ಬೇರೆಯವರ ಅನಿಸಿಕೆ ಅಭಿಪ್ರಾಯಗಳು ಕೂಡ ನಮ್ಮ ಮೇಲೆ ಅಷ್ಟೊಂದು ಒತ್ತಡವನ್ನು ಹೇರಬಾರ್ದು. ನಾವು ಹೇಗೆ ಬಿಹೇವ್ ಮಾಡಬೇಕು ಅಂತ ಅಲ್ವಾ. ನಾವು ಪಾಸಿಟಿವ್ ಆಗಿದ್ರೆ, ನಾವು ಸಂತೋಷವಾಗಿದ್ರೆ ಒಂದಿಷ್ಟು ಸಂತೋಷವನ್ನು ಕೊಡಬಲ್ಲೆವು. ಅದರ ಜೊತೆಗೆ ನಾವು ಸ್ವಲ್ಪ ಪಾಸಿಟಿವಿಟಿಯನ್ನು ಕೂಡ ಎಲ್ಲ ಕಡೆ ಮೂಡಿಸಬಲ್ಲೆವು. ನಮ್ಮ ಸಂಖ್ಯೆ 9489001013, 9480109013. ಈ ಸಂಖ್ಯೆಗೆ ನಿಮ್ಮ ಸಂದೇಶ ಬರಲಿ. ಈಗ ಮಿಂಚಾಗಿ ಬರ್ತಾ ಇರುವಂತಹ ಹುಡುಗಿ ಬಗ್ಗೆ ಹಾಡನ್ನು ಕೇಳ್ಬನ್ನಿ, ಆಮೇಲೆ ಮಾತಾಡೋಣ. ಮಾತಾಡೋಕೆ ಇನ್ನೂ ಸ್ವಲ್ಪ ಸಮಯ ಇದೆ, ಬೇಗ

0: ಪ್ರೇಮಿಗಳು ಏನೇನೋಪ್ಪ ಅವರವರ ಅನುಭವಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ಮುಂಚಾಗಿ ನೀನು ಬರಲು ಸೋನು ನಿಗಮ ಅವರ ಧ್ವನಿಯಲ್ಲಿ ಹಾಡನ್ನ ಕೇಳ್ಬಂದ್ರಿ. ಸಾಕಷ್ಟು ಜನ ಸಂದೇಶವನ್ನ ಕಳಿಸಿ ಹೇಳ್ತಿದ್ದಾರೆ, ನಮ್ಮ ಆಂಜನೇಯ ದೇವಸ್ಥಾನ ಮಂಟಪ ಸುತ್ತ ಮರಗಳಿದಾವೆ, ಅಲ್ಲಿ ಕುಳಿತು ಮೆಡಿಟೇಷನ್ ಮಾಡಿದ್ರೆ ಬಹಳ ಒಳ್ಳೆ ವೈಬ್ಸ್ ಬರುತ್ತೆ, ಹಾಗೆ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಕೂಡ ಸಹ ಒಳ್ಳೆ ವೈಬ್ಸ್ ಇದೆ ಅಂತ ಶ್ರೀನಿವಾಸ್ ಅವರು ನಮಗೆ ಪದ್ಮನಾಭನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ತುಂಬಾ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೆ ನಮಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕು, ಹಾಯ್ ಮಂಗಲ ನಾಗರಾಜ್ ಮೇಡಮ್, ನನ್ನ ಗೆಳೆಯ ಅಂದರೆ ರೈನ್ಬೋ ಮೇಡಮ್, ನಮ್ಮ ಮತ್ತು ರೈನ್ಬೋ ಗೆಳೆತನ ತುಂಬ ಅವಿನಾಭಾವ ಸಂಬಂಧ ಇದೆ, ನೀವೆಲ್ಲ ಸ್ನೇಹಿತರು ಸಿಕ್ಕಿದ್ದರಿಂದ ಅಲ್ವಾ ಅಂತ ಹೇಳಿ ಹೇಳ್ತಿದ್ದಾರೆ. ಹೌದು, ನಾವೆಲ್ಲ ನಿಮ್ಮ ಸ್ನೇಹಿತರು, ನಿಮ್ಮ ಸ್ನೇಹನೂ ನಮಗಿಷ್ಟ, ನಿಮ್ಮ ಪ್ರೀತಿನೂ ನಮಗಿಷ್ಟ, ಹಾಗಾಗಿ ನಮ್ಮಿಂದ ನಿಮಗೆ ಒಳ್ಳೆ ವೈಬ್ ಸಿಗ್ತಾ ಇದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ. ಮಂಗಳಾ ಮೇಡಮ್, ಕಾರ್ಯಕ್ರಮವನ್ನು ನೀವು ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಿ, ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ರೆ ನಮಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ರಂಜಿತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ರಂಜಿತ್ ಅವರೇ, ಶೇಷಾದ್ರಿಪುರಂದಿಂದ. ಭಾವನೆ ಎಂದರೆ ಮನುಷ್ಯನ ಮನಸ್ಸು ಮತ್ತು ದೇಹವು ಪರಿಸ್ಥಿತಿಗೆ ತಕ್ಕಂತೆ ತೋರುವ ಸ್ವಾಭಾವಿಕ ಪ್ರಕ್ರಿಯೆಗಳು. ಅನುಭವ ಶಾರೀರಿಕ ಬದಲಾವಣೆ ಮತ್ತು ವರ್ತನೆಯನ್ನು ಒಳಗೊಂಡಿರುತ್ತದೆ. ಖುಷಿ, ದುಃಖ, ಭಯ ಮತ್ತು ಕೋಪ ಮುಂತಾದ ಪ್ರಮುಖ ಭಾವನೆಯಾಗಿವೆ ಅಂತ ಗೋಕಾಕ್ನಿಂದ ಪ್ರಶಾಂತ್ ಅವರನ್ನು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮನುಷ್ಯನ ಭಾವನೆ ಕೂಡ ಬದಲಾಗೋಕ್ಕೆ ಕಾರಣ ಏನಿರುತ್ತೆ ಅಂತಂದರೆ, ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆಗುವಂಥ ಅನುಭವಗಳು ಕೂಡ ಕಾರಣ ಆಗಿರ್ತವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಾ, ಖಂಡಿತವಾಗಲೂ ನಿಜ. ನಾವಲ್ವಾ ಈ ಶರೀರ ಮತ್ತು ಈ ಒಂದು ಏನು ನಾವು ಯೋಚಿಸುವ ಶಕ್ತಿ, ಅಂದರೆ ನಮ್ಮ ಮೈಂಡ್, ನಮ್ಮ ಮಾನಸಿಕ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ನಾವು ಹೇಗೆ ವರ್ತಿಸ್ತೀವಿ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ. ಈ ಹೇಳ್ತೀವಲ್ಲ, ಈ ವೈಬ್ ಅನ್ನೋದೇನು ಗೊತ್ತಾ, ತುಂಬ ವ್ಯಕ್ತಿಗತವಾಗಿರುತ್ತೆ. ಒಬ್ಬರು ಒಂಥರ ಇದ್ದರೆ ಇನ್ನೊಬ್ಬರು ಒಂಥರ ಇರ್ತಾರೆ. ಯಾವಾಗಲೂ ಎಷ್ಟೇ ಕಷ್ಟ ನೋವಿದ್ರೂ ಕೂಡ ಪಾಸಿಟಿವಿಟಿನ ಹಂಚ್ತಾ ಹೋಗೋರು ಕೆಲವರು ಇದ್ದರೆ, ಎಷ್ಟೇ ಸಂತೋಷವಾಗಿದ್ದರೂ ಕೂಡ ಎಲ್ಲೋ ಒಂದು ತೊಂದರೆಯನ್ನು, ಒಂದು ನೋವನ್ನು ಹುಡುಕೊಂಡು ಅದನ್ನೇ ಅಳೋರು ಕೂಡ ಇದ್ದಾರೆ. ಹಾಗಾಗಿ ಇದು ತುಂಬ ವ್ಯಕ್ತಿಗತ ಆಗಿರುತ್ತೆ. ಅವರು ತಮ್ಮನ್ನ ಹೇಗೆ ಪ್ರತಿಪಾದಿಸ್ತಾರೆ, ಹೇಗೆ ಇನ್ನೊಬ್ಬರನ್ನ ಮಾತನಾಡಿಸ್ತಾರೆ, ಎಲ್ಲರ ಜೊತೆ ಹೇಗೆ ಅವರು ಸಮಾಲೋಚನೆ ಮಾಡ್ತಾರೆ ಅನ್ನೋದೆಲ್ಲವೂ ಕೂಡ ಈ ಶಕ್ತಿಯಿಂದ ನಮಗೆ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ವೈಬ್ ಮೂಲಕ ಆ ಒಂದು ಮಾನಸಿಕ ಅಥವಾ ಭಾವನಾತ್ಮಕ ವಾತಾವರಣದಿಂದ ನಮಗೆ ಹೇಳ್ತಾನೆ ಅಂದರೆ ನಾನು ಯಾರು ಅಂತ. ಅದಕ್ಕೇ ಹೇಳೋದು, ಪ್ರತಿ ಸಲವೂ ಕೂಡ ಮಾತನಾಡೋದ್ರಲ್ಲಿ ಏನೋ ಇರೋದಿಲ್ಲ, ಎಷ್ಟೊಂದು ಸಲ ಕೇಳೋದ್ರಿಂದ ನಾವು ಕಲಿತೀವಿ, ಆಮೇಲೆ ಸಮಾಲೋಚಿಸೋದ್ರಿಂದ ಕಲಿತೀವಿ, ಅದಕ್ಕಿಂತ ಹೆಚ್ಚಾಗಿ ಮೌನದಿಂದ ತುಂಬ ಕಲಿತೀವಿ ಅಂತ. ನೋಡಿ, ಕೆಲವರು ತುಂಬ ಸೈಲೆಂಟ್ ಆಗಿರ್ತಾರೆ, ಆದರೆ ಅವ್ರ ಹತ್ರ ಏನೂ ಇಲ್ಲ ಅಂತಲ್ಲ, ವಟ ವಟ ಮಾತಾಡ್ತಾ ಇರೋರ ಹತ್ರನೇ ಏನೂ ಇರಲ್ಲ, ಆದರೆ ತುಂಬ ಸಮಾಧಾನವಾಗಿರುವಂತಹ ವ್ಯಕ್ತಿ ಎಷ್ಟೊಂದು ಸಲ ನೀವು ನೋಡಿದಾಗ ತುಂಬ ಮೇಧಾವಿಗಳಾಗಿರ್ತಾರೆ. ಸಾಕಷ್ಟು ವಿಚಾರಗಳು ಅವ್ರಿಗೆ ಗೊತ್ತಿರುತ್ತೆ, ಆದರೆ ಅವ್ರು ಏನೋ ಗೊತ್ತಿಲ್ಲ ಅನ್ನೋರ ಥರ ಇರ್ತಾರಷ್ಟೇ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಕೆಲವರಿಗೆ ಈ ಕಾನ್ಫಿಡೆನ್ಸ್ ಇರ್ಬೋದು ಒಂದು ವೇದಿಕೆ ಮೇಲೆ ನಿಲ್ಲಕ್ಕೆ, ಒಂದು ಮೈಕ್ ಹಿಡಿದು ಮಾತನಾಡೋಕ್ಕೆ, ಆದರೆ ಅವರು ಅಷ್ಟೊಂದು ಪ್ರಭಾವಿಗಳು ಅಥವಾ ಅಷ್ಟೊಂದು ಶಕ್ತಿಶಾಲಿಗಳು ಅಂತ ನಾವು ಅಂದ್ಕೊಳ್ಬೇಕಾಗಿಲ್ಲ. ಯಾಕೆ ಅಂದರೆ ತನ್ನ ಹತ್ರ ಮೈಕ್ ಇಲ್ದಿದ್ರು, ತನ್ನ ಹತ್ರ ಯಾವುದೇ ಸಲಕರಣೆಗಳಿಲ್ಲದಿದ್ರು ಕೂಡ ಆ ಒಂದು ವ್ಯಕ್ತಿ ಎಷ್ಟು ಎಕ್ಯೂಪ್ಡ್ ಆಗಿರ್ತಾನೆ ಅಂದರೆ, ಆ ವ್ಯಕ್ತಿ ಜೊತೆ ನಾವು ಮಾತಾಡೋಕ್ಕೆ ಶುರು ಮಾಡಿದಾಗ ಗೊತ್ತಾಗುತ್ತೆ ಆ ವ್ಯಕ್ತಿಯ ವ್ಯಾಲ್ಯೂ ಏನು ಅಂತ, ಆ ವ್ಯಕ್ತಿ ಎಷ್ಟು ಎತ್ತರದವರು ಅಂತ ಹೇಳಿ ಗೊತ್ತಾಗುತ್ತೆ. ಹಾಗಾಗಿ ಹೇಳ್ತಾರಲ್ವ, ಯಾರನ್ನೂ ನೋಡಿ ನೀವು ಜಜ್ ಮಾಡಬೇಡಿ, ಡೋಂಟ್ ಜಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ. ಎಷ್ಟೊಂದು ಸಲ ನಾವು ಒಂದು ವ್ಯಕ್ತಿನ ನೋಡ್ತಿದ್ದಂಗೆ ಅಂದ್ಕೊಳ್ತೀವಿ ಇವ್ರು ಹೇಗಿರಬಹುದು ಅಂತ. ತಪ್ಪು ತಪ್ಪು ತಪ್ಪು ತಪ್ಪು. ಒಂದು ವ್ಯಕ್ತಿನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋವರೆಗೆ ನಾವು ಯಾವ ರೀತಿಯ ಜಜ್ಮೆಂಟ್ಸ್ ಕೂಡ ಕೊಡಬಾರ್ದು. ಈಗ ಶಾರ್ಟ್ ಬ್ರೇಕ್.
1: ಸುನ್ತೆ ಹೇ ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಪ್ರೆಸಿಡೆಂಟ್ ಶ್ರೀ ನವೀನ್ ಜಿಂದಲ್ ಕಾ ವಿಶೇಷ ಸಂದೇಶ.
2: ವಂದೇ ಮಾತರಂ ಪ್ಯಾರೆ ದೇಶವಾಸಿಯೋ, ಆಪ್ ಸಭೀ ಕೋ ಸ್ವತಂತ್ರತಾ ದಿವಸ್ ಕಿ ಹಾರ್ದಿಕ್ ಶುಭಕಾಮನಾಯೆ. ಆಜ್ ಹಮ್ ಅಮರ್ ಶಹೀದೋ ಕೋ ನಮನ್ ಕರ್ತೆ ಹೈ ಔರ್ ರಾಷ್ಟ್ರ ನಿರ್ಮಾಣ ಮೇ ಜುಟೆ ಹರ್ ಭಾರತೀಯ ಕಾ ಅಭಿನಂದನ್ ಕರ್ತೆ ಹೈ. ವಿಕ್ರಮ್ 1 ಕಿ ಲಾಂಚಿಂಗ್, $5 trillion ಕಿ ಅರ್ಥವ್ಯವಸ್ಥಾ ಕಾ ಲಕ್ಷ್ಯ, ರಾಷ್ಟ್ರ ಮಂಡಲ್ ಖೇಲೋ ಮೇ 39 ಪದಕ್ ಔರ್ ಡಿಜಿಟಲ್ ಕ್ರಾಂತಿ, ಯಹಿ ಹೈ ನಯೇ ಭಾರತ್ ಕಿ ಪಹಚಾನ್. ಫ್ಲಾಗ್ ಫೌಂಡೇಶನ್ ಆಫ್ ಇಂಡಿಯಾ ಕೆ ಹರ್ ಘರ್ ತಿರಂಗಾ ಹರ್ ದಿನ ತಿರಂಗಾ ಅಭಿಯಾನ್ ಸೇ ಜುಡೆ. ಜಯ ಹಿಂದ್, ಜಯ ಭಾರತ್, ವಂದೇ ಮಾತರಂ.
3: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
4: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
4: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
0: ಎಫ್ಎಂ ರೇನ್ಬೋದಲ್ಲಿ ನೀವು ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ. ನವಿಲುಗರಿಯಲ್ಲಿ ನಾನು ಮಂಗಲಾ ನಿಮ್ಮ ಜೊತೆಗಿದ್ದೀನಿ. ಇನ್ನೇನು ಒಂದು 10-12-13 ನಿಮಿಷಗಳಿರ್ಬೋದು ನನ್ನ ನಿಮ್ಮ ಜೊತೆಗಿನ ಮಾತುಕತೆಗೆ. ನಿಮ್ಮ ಸಂದೇಶಗಳು ಕೂಡ ತುಂಬ ಖುಷಿ ಕೊಡ್ತಾ ಇದ್ದಾವೆ. ಯಾಕಂದರೆ ಎಷ್ಟೊಂದು ಸಲ ಎಷ್ಟೊಂದು ವಿಚಾರಗಳ ಬಗ್ಗೆ ನಾವು ಯೋಚನೆನೇ ಮಾಡಿರೋದಿಲ್ಲ, ಆದರೆ ಯಾರೋ ಒಬ್ಬರು ಏನೋ ಒಂದು ವಿಷಯವನ್ನು ತೆಗೆದಾಗ ಹೌದಲ್ವಾ, ನಿಜ ಅಲ್ವಾ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ನೋಡಿ, ಇವತ್ತು ನಾವು ಈ ರೀತಿ ಸಂಭ್ರಮಿಸ್ತಾ ಇದ್ದೀವಿ, ವೈಬ್ರೇಷನ್ಗಳ ಜೊತೆಗೆ ಮಾತನಾಡ್ತಾ ಇದ್ದೀವಿ, ಯಾರ್ಯಾರ ವೈಬ್ ಹೇಗೆ ಅಂತ. ಇವತ್ತು ಒಂದಷ್ಟು ಜನ ಹುಟ್ಟು ಹಬ್ಬನೂ ಕೂಡ ಆಚರಿಸ್ಕೊಳ್ತಾ ಇರ್ತಾರೆ. ಸೊ ಅದಕ್ಕೆ ಶುಭಾಶಯ ಹೇಳಿ ಅಂತ ಕೇಳಿದಾಗ ಇಲ್ಲ ಅಂತ ಹೇಗೆ ಹೇಳೋಣ, ನಮ್ಮೆಲ್ಲರ ಪ್ರೀತಿಯ ಕೇಳುಗರಾಗಿರ್ತಾರೆ, ಹಾಗಾಗಿ ಹೇಳಲೇಬೇಕು. ಇವತ್ತು ರಜನೀಶ್ ಅವರ ಜನ್ಮದಿನ ಇದೆ. ಸೊ ರಜನೀಶ್ ನಾಯಕ್ ಅವರಿಗೆ, ಹಾಗೆ ಪೂಜಾ ಅಮೇಟಿ ಅವರ ಜನ್ಮದಿನ ಇವತ್ತು, ಅವರಿಬ್ಬರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲ ಕುಟುಂಬಸ್ಥರು ಕೂಡ ಬಹಳ ಪ್ರೀತಿಯಿಂದ ಹೇಳಿದ್ದಾರೆ. ಸೊ ಅವರ ಜನ್ಮದಿನ ಸಂತೋಷದಾಯಕವಾಗಿರಲಿ, ಹಾಗೆ ಅವರ ಜೀವನ ಸುಂದರವಾಗಿರಲಿ ಅಂತ ಹೇಳಿ ನಾವು ಎಫ್ಎಂ ರೇನ್ಬೋದ ಮೂಲಕ ಹಾರೈಸ್ತೀವಿ. ಈಗ ನಿಮಗಾಗಿ ಮುಂದಿನ ಹಾಡಿದೆ, ನಿಮ್ಮ ಸಂದೇಶಗಳು ಕೂಡ ಬರ್ತಾ ಇದ್ದಾವೆ, ನನಗಂತೂ ತುಂಬ ಖುಷಿ. ಸೊ ಕೇಳೋಣ, ಆದರೆ ಅದಕ್ಕಿಂತ ಮುಂಚೆ ಈ ಹಾಡು ಕೇಳಿ ಬನ್ನಿ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ಗಾನ ಅಲ್ವಾ ಈ ಹಾಡು. ಕನಸುಗರ ಚಿತ್ರದ್ದು, ಎಷ್ಟಿಷ್ಟ ಅಂದರೆ ನನಗೆ ನಿಮಗೂ ಇಷ್ಟ. ಅಷ್ಟೊಂದು ಮೆಲೋಡಿಯಸ್ ಆಗಿರೋ ಹಾಡನ್ನು ನಿಮಗೆ ಕೇಳಿಸ್ತಿರೋಕ್ಕೆ ಸಾಧ್ಯ ಆಗುತ್ತಾ? ಕೇಳಿ ಬನ್ನಿ.

ತುಂಬಾ ಬೇಸರವಾಗೋ ವಿಚಾರ ಏನ್ ಗೊತ್ತಾ, ಹೀಗೆ ನೀವು ಹಾಡು ಕೇಳ್ತಿರುವಾಗ ಆ ಹಾಡನ್ನ ಕಟ್ ಮಾಡೋದಿದೆಯಲ್ಲ, ತುಂಬಾ ಬೇಸರ ಆಗುತ್ತೆ. ಆದ್ರೆ ನಾನ್ ಮಾತಾಡದಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಬೇಜಾರಾಗುತ್ತೆ. ಅದಕ್ಕೋಸ್ಕರನೇ ಒಂದೊಂದ್ಸಲ ಈ ರೀತಿ ಹಾಡನ್ನ ಕಟ್ ಮಾಡಿ ನಿಮ್ ಜೊತೆ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ವಿಷಯ ಆಗಿರುತ್ತೆ, ನೀವು ಕಳಿಸಿರೋ ಸಂದೇಶಗಳು ತುಂಬಾ ಖುಷಿ ಕೊಡ್ತವೆ, ಅದ್ರ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕೂಡ ಎಷ್ಟು ಮುಖ್ಯ ಆಗಿರ್ತವೆ ಅಂತಂದ್ರೆ ಎಷ್ಟೊಂದ್ಸಲ ಯೋಚನೆ ಮಾಡದೇ ಇರೋದನ್ನು ಕೂಡ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಮ್ಯಾಮ್, ನೀವು ಒಮ್ಮೆ ಆಕಾಶವಾಣಿಯಲ್ಲಿ ಒಮ್ಮೆ ವಿವಿಧ ಭಾರತಿಯಲ್ಲಿ ನಮಗೆ ಫುಲ್ ಕನ್ಫ್ಯೂಷನ್, ಹೇಗೆ ಇದ್ರೂ ಧ್ವನಿ ಮಾತ್ರ ಸೂಪರ್ ಆಗಿರುತ್ತೆ ಮೇಡಮ್, ಹಾಡುಗಳು ಬ್ರಿಲಿಯಂಟ್ ಅಂತ ನಾಗರಾಜು, ನಾಗರತ್ನ ಮತ್ತು ಶ್ರೀನಾಥ್ ಅವರು ನಮಗೆ ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗರಾಜ್, ನಾಗರತ್ನ, ಶ್ರೀನಾಥ್ ಅವರೇ, ನಾನು ಎಫ್ ಎಂ ರೇನ್ಬೋದಲ್ಲಿ ಮಾತ್ರ ಬರ್ತೀನಿ, ಮತ್ತೆ ಬೇರೆ ಮಂಗಳ ಅವರು ಇರಬೇಕು ಅಲ್ಲಿ, ಓಕೆನಾ? ಇಲ್ಲಿ ಇನ್ನೊಂದು ಸಂದೇಶ ಬಂದಿದೆ ನಮಗೆ. ಒಳ್ಳೆಯವರಾಗಿ ಇರಿ, ಅತಿ ಒಳ್ಳೆಯವರಾಗಿ ಇರಬೇಡಿ, ನಿಮ್ಮನ್ನು ನುಂಗಿ ಬಿಡುತ್ತಾರೆ. ಸಂಗಮೇಶ್ ತಿಗಳಿ ಮುದ್ದೆ ಬಿಹಾಳ, ಒಳ್ಳೆಯ ವಿಷಯದ ಚರ್ಚೆ ನಡೀತಾ ಇದೆ ಅಂತ ನಮಗೆ ಸಂದೇಶವನ್ನು ಕಳಿಸ್ತಾರೆ. ನಿಜ, ಅದು ತುಂಬ ಒಳ್ಳೆಯವರಾಗಿ ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಹಾಗಂತ ನಮ್ಮ ಒಳ್ಳೆಯತನವನ್ನು ಬಿಟ್ಕೊಡ್ಬೇಕು ಅಂತಲೂ ನಿಜವಾಗ್ಲೂ ಏನೂ ಇಲ್ಲ ರೀ, ಓಕೆನಾ? ಸೊ ಹಾಯ್ ಮಂಗಳ, ನಾವೆಲ್ಲರ ಜೊತೆನೂ ಕೂಡ ಪಾಸಿಟಿವ್ ಆಗಿ ಇರಲು ಬಯಸ್ತೇವೆ, ಆದರೆ ನಮಗೆ ಸಿಗೋರೆಲ್ಲರೂ ಕೂಡ ಪಾಸಿಟಿವ್ ಆಗಿ ಯೋಚಿಸಲ್ಲ ಅಂತ ಮೋನಿಕಾ ದಾವಣಗೆರೆಯಿಂದ ಸಂದೇಶವನ್ನು ಹೇಳ್ತಾ ಇದ್ದಾರೆ. ನಿಜ, ಆಕೆ ಎಷ್ಟೊಂದ್ಸಲ ಹಾಗಾಗತ್ತೆ. ಆದರೆ ಏನು ಗೊತ್ತಾ, ಎಲ್ಲ ನಾವು ಎಲ್ಲರಿಗೂ ಇನ್ಫ್ಲೂಯೆನ್ಸ್ ಆಗಿ ನಾವು ಯಾವತ್ತೂ ಕೂಡ ನೆಗೆಟಿವಿಟಿ ಕಡೆ ಪ್ರಯಾಣ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಅವರು ನಮಗೆ ಆಗಲೇ ಹೇಳಿದ್ದಾರೆ ಕಾರ್ಯಕ್ರಮ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದ್ದಾವೆ ಅಂತ. ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ ಅಂತ ಸಂದೇಶಗಳನ್ನು ಕಳಿಸಿದ್ದಾರೆ. ಮಂಗಳ ಅವರೇ, ಒಳ್ಳೆಯತನ ಬಿಡಬೇಡಿ, ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ, ಅದೇ ನಮ್ಮ ಶಕ್ತಿ, ಹಾಗಾಗಿ ಅದನ್ನು ಬಿಡುವಂತಹ ಯಾವುದೇ ರೀತಿಯ ಸಾಧ್ಯತೆ ಕೂಡ ಇಲ್ಲ ಅಲ್ವಾ, ಅದನ್ನು ಬಿಡೋದೂ ಇಲ್ಲ. ಈಗ ನಿಮಗಾಗಿ ಈ ಹಾಡು ಕೇಳಿಸ್ತಾ ಇದ್ದೀನಿ, ಕೇಳ್ಬನ್ನಿ. ಆಮೇಲೆ ಇನ್ನೊಂದು ಸ್ವಲ್ಪ ಸಮಯ ಸಿಗತ್ತೆ, ನಾವು ಮಾತನಾಡ್ಬೋದು ಎಫ್ ಎಂ ರೈನ್ಬೋದಲ್ಲಿ. ನವಿಲುಗರಿ, ನಾನು ಮಂಗ್ಲಾ, ನಿಮ್ಮ ಜೊತೆಗೆ ಈ ಹಾಡು ಕೇಳ್ಬನ್ನಿ.

ಚಿತ್ರ ಅವರ ಧ್ವನಿಯಲ್ಲಿ ನೀವು ಕೇಳ್ತಾ ಇದ್ರಿ ಸೇವಂತಿಯೇ ಸೇವಂತಿಯೇ ಹಾಡು. ಸಮಯ 12:22 ಆ ಸಮಯ ಹೇಳ್ತಿದೆ ನಾನು ಹೊರಡೋ ಸಮಯ ಆಯಿತು ಅಂತ ಹೇಳಿ. ಆದರೆ ಹಾಗೆ ಹೋಗೋಕ್ಕಾಗೋದೇ ಇಲ್ಲ. ಏನು ಗೊತ್ತಾ, ನಾವು ಯಾವಾಗಲೂ ನೋಡಬಹುದು ಈ ಸಂತೋಷವಾಗಿರುವ ಸಮಾಧಾನವಾಗಿರುವಂಥವರು ಒಂದು ರೀತಿ ಸೆಕ್ಯೂರ್ಡ್ ಭಾವನೆ ಆ ವ್ಯಕ್ತಿಗಳಿಗಿರುತ್ತಲ್ಲ, ಅವರು ಯಾವಾಗಲೂ ಕೂಡ ಪಾಸಿಟಿವ್ ಧನಾತ್ಮಕ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಹಾಗೆಯೇ ಈ ಚಿಂತೆ ಇರುವಂಥವರು ಏನು ಮಾಡ್ತಾರೆ ಅಂತಂದರೆ ಅಸುರಕ್ಷಿತ ಭಾವನೆ ಇರುತ್ತೆ ಅಥವಾ ಜಗಳದ ಭಾವನೆ ಇರುವಂಥವರು ನಮಗೆ ಯಾವತ್ತೂ ಕೂಡ ಅವರು ನಮಗೆ ಒಂದು ರೀತಿಯ ಪಾಸಿಟಿವಿಟಿ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಕಾಮ್ ಆ್ಯಂಡ್ ಕಾನ್ಫಿಡೆಂಟ್ ಜನ ಇರ್ತಾರಲ್ರಿ, ಅವರು ನಿಜವಾಗ್ಲೂ ಕೂಡ ತುಂಬ ಈ ಹ್ಯಾಪಿ ಪೀಪಲ್ ಆಗಿರ್ತಾರೆ. ಅವರು ಎಲ್ಲಿ ಹೋದರೂ ಕೂಡ ಒಂದು ಒಳ್ಳೆಯ ವೈಬ್ನ ಸೃಷ್ಟಿ ಮಾಡುವಂಥವ್ರು. ಈ ಮನೋಭಾವನೆ ಅನ್ನೋದು ಏನಾದರೂ ನಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ಳಿ, ಅರ್ಧ ಯುದ್ಧ ಗೆದ್ದ ಹಾಗೆ ಅದಕ್ಕೆ ಇರಬೇಕು. ನಾವು ಎಷ್ಟೇ ವಟವಟ ಮಾತನಾಡಬಹುದು ಅಥವಾ ನಮ್ಮ ಮಾತು ಕಮ್ಮಿ ಇರಬಹುದು, ಆದರೂ ಕೂಡ ನಾವು ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಸಾವಧಾನವಾಗಿರಬೇಕು. ಒಂದು ವ್ಯಕ್ತಿಯನ್ನು ಮಾತಾಡಿಸಿ ತಿಳ್ಕೊಬೇಕಂತಲ್ಲ, ಎಷ್ಟೊಂದು ವಿಚಾರಗಳನ್ನು ಆ ವ್ಯಕ್ತಿಯನ್ನು ನೋಡ್ತಿದ್ದಾಗೆ ನಮಗೆ ಅರಿವಾಗ್ತವೆ. ಆ ಥರ ಅರಿವಾಗಬೇಕು ಅಂದರೆ ಆ ಸೂಕ್ಷ್ಮತೆಯನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಸರಿ, ನಮಸ್ತೆ ಮಂಗಳಾ ಮೇಡಮ್, ನಿಮ್ಮ ನಿರಂತರ ಹಾಜರಾತಿಗೆ ಧನ್ಯವಾದಗಳು. ನೀವು ಹೇಳುತ್ತಿರುವ ವೈಬ್ ಮನಸ್ಸಿನ ಸಂಚಲನ ನನಗೆ ದೇವಸ್ಥಾನಕ್ಕೆ ಹೋದಾಗ ಅನ್ನಿಸಿದೆ. ಎಷ್ಟೇ ಭಾರವಾದ ಮನಸ್ಸಿನಿಂದ ಹೋದರೂ ಕೂಡ ಅಲ್ಲಿ ಒಂದು ಸೈಲೆಂಟ್ ಕಾನ್ವರ್ಸೇಷನ್, ಒಂದು ವೈಬ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನು ಹೇಳಬೇಕು ಅಂದರೆ ನಮಗೆ ಶುಕ್ರವಾರ ಬಂತು ಅಂದರೆ ಒಂದು ಪಾಸಿಟಿವ್ ಎನರ್ಜಿ, ಒಂದು ಹೆಲ್ದಿ ವೈಬ್ ಇರುತ್ತೆ ಮೇಡಮ್ ಅಂತ ಶ್ರುತಿ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ತುಂಬ ತುಂಬ ಧನ್ಯವಾದಗಳು. ಇನ್ನೂ ಸಾಕಷ್ಟು ಸಂದೇಶಗಳಿದ್ದಾವ್ರಿ. ನಾವು ನೀವು ಸಮಾನ ಮನಸ್ಕರು ಅಂತಿರಬಹುದಾ, ಏಕೆಂದರೆ 2002 ರಿಲೀಸ್ ಆದ ಕನಸುಗಾರ ಚಿತ್ರ, ನಾನು ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗ ಶಾಲೆಗೆ ಬಂಕ್ ಹಾಕಿ ಈ ಚಿತ್ರವನ್ನು ಗೋಕಾಕ್ ಲಕ್ಷ್ಮೀ ಚಿತ್ರಮಂದಿರದಲ್ಲಿ 2 ನೋಡಿದ್ದೇನೆ. ಆಗ ನಾನು 10th ಓದುತ್ತಿದ್ದೆ. ಈ ಚಿತ್ರ ಬಹಳ ಇಷ್ಟ ನನಗೆ ಅಂತ ಗೋಕಾಕ್ನಿಂದ ನಮಗೆ ಪ್ರಶಾಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರಶಾಂತ್ ಅವರೇ, ನೀವು ಚಿಕ್ಕವರು ನಮಗಿಂತ, ಓಕೆನಾ? ಬಟ್ ಈ ಚಿತ್ರ ಮಾತ್ರ ತುಂಬ ಚೆನ್ನಾಗಿತ್ತು, ಯಾರು ತಾನೇ ಹೇಳೋಕ್ಕೆ ಸಾಧ್ಯ ಅದು ಚೆನ್ನಾಗಿಲ್ಲ ಅಂತ ಅಲ್ವಾ. ಹಾಂ, ನಮಸ್ತೆ ಮಂಗಳಾ ಮೇಡಮ್, ಓಕೆ ಧನ್ಯವಾದಗಳು. ಇಲ್ಲಿ ನಾಗೇಂದ್ರ ಅವರು ತಾವರೆಕೆರೆಯಿಂದ ಮತ್ತೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಾತು ಇಷ್ಟ, ಕಾರ್ಯಕ್ರಮ ಇಷ್ಟ, ಹಾಡುಗಳು ಇಷ್ಟ ಆದವು, ಎಲ್ಲ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀರಾ. ನನಗೆ ಕೂಡ ನೀವೆಲ್ಲ ಮಾತನಾಡಿದ್ದು, ನೀವು ಹೇಳಿದಂಥ ವಿಚಾರಗಳು ಎಲ್ಲವೂ ಕೂಡ ಇಷ್ಟ ಆದವು. ಸೊ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ಸೊ ಎಲ್ಲಿ ಹೋದರೂ ಕೂಡ ಒಂದಿಷ್ಟು ಗುಡ್ ವೈಬ್ಸ್ನ ಕೊಡಿ. ಯಾರು ಕೂಡ ನಿಮ್ಮ ಸಾನ್ನಿಧ್ಯಕ್ಕೆ ಬಂದಾಗ, ನಿಮ್ಮ ಸಂಪರ್ಕದಲ್ಲಿ ಬಂದಾಗ ಅವರು ಸಂತೋಷ ಪಡಲಿ, ಅವ್ರಿಗೊಂದು ರೀತಿಯ ಪಾಸಿಟಿವ್ ಎನರ್ಜಿ ಉಂಟಾಗಲಿ ಅಂತ ಹೇಳಿ ಹೇಳ್ತಾ ನಿಮಗೆ ಈ ಒಂದು ಸೊಗಸಾದ ಹಾಡನ್ನು ಕೇಳಿಸ್ತಾ ನಾನು ಹೊರಡ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ, ನಿಮಗೂ ಕೂಡ ಈ ಹಾಡು ತುಂಬ ಇಷ್ಟ ಇರುತ್ತೆ. ಸೊ ಶುಕ್ರವಾರದ ನವಿಲುಗರಿಯನ್ನು ಮುಗಿಸ್ತಾ ನೀವೆಲ್ಲರೂ ಕೂಡ ಊಟಕ್ಕೆ ಕರಿತಾ ಇದ್ದೀರಾ, ನಾನು ನೋಡ್ತಾನೇ ಇದ್ದೀನಿ ಮೆಸೇಜ್ನ, ಆದರೆ ಸದ್ಯಕ್ಕೆ ಓದೋಕ್ಕಾಗಲ್ಲ. ನಿಮ್ಮೆಲ್ಲ ಸಂದೇಶಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ಶುಕ್ರವಾರ ನಿಮ್ಮ ನೆಚ್ಚಿನ ನವಿಲುಗರಿಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೀವು ಸಂತೋಷವಾಗಿರಿ, ಬೇರೆಯವ್ರನ್ನ ಸಂತೋಷಪಡಿಸಿ, ನಗ್ತಾ ಇರಿ. ಯಾಕಂದರೆ ಒಂದು ದಿನ ಕೂಡ ನಗದೇ ಕಳಿಬಾರ್ದಂತೆ. ಎಷ್ಟೇ ಕಷ್ಟಗಳಿದ್ರೂ ನಗುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ. ನವಿಲುಗರಿಯಿಂದ ಮಂಗಳಾಗಿ ಅನುಮತಿ ಕೊಡಿ. ಬಾಯ್ ಬಾಯ್.

ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಕರೆಯಲಿ ಕೈರುಚಿಲಿ ಏನ್ರಿ ಹೇಳ್ತೀರಾ, ನಾವು ಕಾಯ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಆಗಸ್ಟ್ 15 15ನೇ ನಾಳೆ, ಇವತ್ತು 14ನೇ ತಾರೀಕು ಹಬ್ಬಗಳ ಸಾಲು ಸಾಲು ಶುರುವಾಗುತ್ತೆ. ಅದಾದ್ಮೇಲೆ ಇನ್ನೇನು ದಸರಾ ಶುರುವಾಗುತ್ತೆ, ದಸರಾ ರಜೆ ಶುರುವಾಗುತ್ತೆ. ಸೊ ಇದೆಲ್ಲ ಹಬ್ಬಗಳ ಸಾಲು ಸಾಲಲ್ಲಿ ಹಬ್ಬದ ಅಡುಗೆ ಮಾಡೋದಂತೂ ಹೌದು. ಆದರೆ ಏನೋ ಕೆಲಸ, ಹಬ್ಬದ ಒತ್ತಡ, ಇಲ್ಲ ಎಲ್ಲಿಗೂ ಊರಿಗೆ ಹೋಗ್ಬೇಕು ಅಂತ ಅಂದಾಗ ಸಡನ್ ಆಗಿ ಏನೋ ಒಂದು ಸಣ್ಣದಾಗಿ ಬೇಗ ಬೇಗ ಆಗುವಂಥದ್ದು ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಕುಟ್ಟವಲಕ್ಕಿ ಅಥವಾ ಗೊಜ್ಜವಲಕ್ಕಿ ಅಂತ ಹೇಳ್ತಾರೆ. ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ 5 ನಿಮಿಷದಲ್ಲಿ ನಿಮ್ಮ ಹೊಟ್ಟೆನ ತಣಿಸುವಂತಹ ಫುಡ್ ಏನು ಆಹಾರ ತಯಾರಾಗತ್ತೆ ಅನ್ನೋದ್ರಲ್ಲಿ ಖಂಡಿತವಾಗ್ಲೂ ಸಂಶಯ ಇಲ್ಲ. ಹೇಗ್ ಮಾಡೋದು ಈ ಕುಟ್ಟವಲಕ್ಕಿ ಅಂತ ಅಂದ್ರೆ, ಇದೊಂಥರ ಈ ಹಳೇ ಕಾಲದ ತಿಂಡಿ, ಆದರೂ ಬೆಸ್ಟ್ ಟ್ರಾವೆಲಿಂಗ್ ಫುಡ್ ಅಂತ ಹೇಳ್ಬಹುದು. ಮಿಕ್ಸಿ ಜಾರನ್ನ ಒಣಗಿಸ್ಕೊಂಡು 3-4 ಕಪ್ ತೆಳು ಅವಲಕ್ಕಿ ಇರತ್ತಲ್ಲ, ಆ ತೆಳು ಅವಲಕ್ಕಿನ ಮತ್ತೆ ಅದಕ್ಕೆ 1-2 ಚಮಚ ಧನಿಯಾ, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಈ ಹುಳಿ ಪುಡಿ ಅಂತ ಹೇಳ್ತಾರೆ, ಹುಳಿ ಪುಡಿನ ಹಾಕಿ ನೀರು ಹಾಕದೆ, ನೀರು ಹಾಕಬಾರ್ದು, ಚಿರೋಟಿ ರವೆ ಎಷ್ಟು ಹದಕ್ಕೆ ಬರುತ್ತೋ ಆ ಹದಕ್ಕೆ ಗ್ರೈಂಡ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಉದ್ದಿನ ಬೇಳೆ, ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಅರಶಿನ, ಇಂಗು ಮತ್ತೆ ಹುರುಗಡಲೆ ಅಂದರೆ ಕಡಲೆ ಬೀಜ, ಖಾರಕ್ಕೆ ಬೇಕಾದಷ್ಟು ಒಣಮೆಣಸು ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ಅಥವಾ ಕಡಲೆಕಾಯಿ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟು ಚೆನ್ನಾಗಿ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ಅದನ್ನ ಸವಿಯುವಂತಹ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ. ಅದಕ್ಕೆ ಸವಿಯೋದು ಹೆಂಗೆ, ಇದಾದ್ಮೇಲೆ ಇದನ್ನ ಏನ್ ಮಾಡಬಹುದು ಅಂತ ಕೇಳಿದ್ರೆ, ಯಾವಾಗ ಯಾವಾಗ ನಿಮಗೆ ಅದನ್ನ ತಿನ್ಬೇಕು ಅನ್ಸತ್ತೋ ಆಗ ಒಂದಿಷ್ಟು ಬಿಸಿನೀರನ್ನ ಕಾಯಿಸಿ ಅದಕ್ಕೆ ಹಾಕಿ 5-10 ನಿಮಿಷ ಬಿಟ್ಟರೆ ಅದ್ಭುತವಾದ ಕುಟ್ಟವಲಕ್ಕಿ ಅಥವಾ ಗೊಜ್ಜವಲಕ್ಕಿ ರೆಡಿಯಾಗಿರುತ್ತೆ. ತುಂಬಾ ಮನಸ್ಸಿಗೆ ಮುದ ಕೊಡುವಂತಹ ತಿಂಡಿ ಇದು. ಬೆಳಗ್ಗೆ ಇರಬಹುದು, ಸಂಜೆಗೆ ಇರಬಹುದು, ನಿಜವಾಗ್ಲೂ ಖುಷಿ ಕೊಡುತ್ತೆ. ಅಥವಾ ಆ ತಕ್ಷಣಕ್ಕೆ ಮಧ್ಯಾಹ್ನಕ್ಕೂ ಕೂಡ ತುಂಬಾ ಹಸಿವಾಗ್ತದೆ ಅಂದ್ರೆ ಆ ತಕ್ಷಣಕ್ಕೆ ನಿಮ್ಮ ಹಸಿವನ್ನು ತಣಿಸುವಂತಹ ಈ ಕುಟ್ಟವಲಕ್ಕಿನ ಒಂದು ಪ್ರಯತ್ನ ಪಡೋದ್ರಲ್ಲಿ ಖಂಡಿತವಾಗ್ಲೂ ದೊಡ್ಡ ವಿಷಯ ಅಲ್ಲ ಅನ್ಸುತ್ತೆ. 1:04 ಆಗ್ತಾ ಇದೆ. ಇದು ಆಕಾಶವಾಣಿ FM ರೈನ್ಬೋ ಕತ್ತ ಕಾಮನವಿಲು 101.3.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ದೇಶ ಸಜ್ಜು, ಇಂದು ಸಂಜೆ ರಾಷ್ಟ್ರವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕ ಘೋಷಿಸಿದ ಕೇಂದ್ರ ಸರ್ಕಾರ. 92 ಸಿಬ್ಬಂದಿಗೆ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ, ಸಂತ್ರಸ್ತರ ಧೈರ್ಯ ತ್ಯಾಗ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೆನಡಿಯನ್ ಓಪನ್ ಟೆನ್ನಿಸ್, ಪೋಲೆಂಡ್ನ ಇಗಾ ಸ್ವಿಯಟೆಕ್ಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟಪತಿಯವರ ವಿಶೇಷ ಭಾಷಣ ಇಂದು ಸಂಜೆ 7 ಗಂಟೆಗೆ ಆಕಾಶವಾಣಿಯ ಎಲ್ಲಾ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ, ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಆಕಾಶವಾಣಿ ರಾತ್ರಿ 9:30 ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ರಾಷ್ಟಪತಿಯವರ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಯನ್ನು ಪ್ರಸಾರ ಮಾಡಲಿದೆ. ದೇಶ ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಿದೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ನೆರವೇರಿಸಲಿದ್ದು, ರಾಷ್ಟಧ್ವಜಾರೋಹಣದೊಂದಿಗೆ 21 ಕುಶಲತೋಪುಗಳ ಗೌರವ ವಂದನೆ ನಡೆಯಲಿದೆ. ಬಳಿಕ ಪ್ರಧಾನಿ ದೇಶವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047 ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ಆಚರಣೆಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ನಡೆಯಲಿದೆ. ರಾಷ್ಟೀಯ ಕೆಡೆಟ್ ಕೋರ್, ಎನ್ಸಿಸಿ ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಗೀತೆ ಹಾಡಲಿದ್ದಾರೆ. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5,000 ವಿಶೇಷ ಅತಿಥಿಗಳನ್ನು ಸಮಾರಂಭ ವೀಕ್ಷಿಸಲು ಆಹ್ವಾನಿಸಲಾಗಿದೆ. ಆಹ್ವಾನಿತರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು. ರಾಜಧಾನಿಯಲ್ಲಿ ದೆಹಲಿ ಪೊಲೀಸರು ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದು, ವಿವಿಧ ಸಂಸ್ಥೆಗಳ ಸುಮಾರು 15,000 ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕೆಂಪುಕೋಟೆಯಲ್ಲಿ 1,000 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ದೇಶಾದ್ಯಂತ ದೇಶಭಕ್ತಿ ಮೂಡಿಸುವ ಉದ್ದೇಶದಿಂದ 343 ಪ್ರಮುಖ ಸ್ಥಳಗಳಲ್ಲಿ ಬ್ಯಾಂಡ್ ಪ್ರದರ್ಶನ ಆಯೋಜಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಬೆಳಗ್ಗೆ 4 ಗಂಟೆಗೆ ದೆಹಲಿ ಮೆಟ್ರೋ ತನ್ನ ಜಾಲದಾದ್ಯಂತದ ಎಲ್ಲಾ ಟರ್ಮಿನಲ್ ನಿಲ್ದಾಣಗಳಿಂದ ಸೇವೆಗಳನ್ನು ಪ್ರಾರಂಭಿಸಲಿದೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸುವ ವಿಶೇಷ ಅತಿಥಿಗಳು, ಆಹ್ವಾನಿತರು ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವಂತೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ DMRC ತಿಳಿಸಿದೆ. ದಿನದ ನಿಗದಿತ ವೇಳಾಪಟ್ಟಿಯ ಪ್ರಕಾರ ನಿಯಮಿತ ಆದಾಯ ಸೇವೆಗಳು ಪ್ರಾರಂಭವಾಗುವವರೆಗೆ ಎಲ್ಲಾ ಮಾರ್ಗಗಳಲ್ಲಿ ಮೆಟ್ರೋ ಸೇವೆಗಳು 30 ನಿಮಿಷಗಳ ಆವರ್ತನದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು DMRC ತಿಳಿಸಿದೆ. ಲಾಲ್ ಕಿಲಾ, ಜಾಮಾ ಮಸೀದಿ ಮತ್ತು ದೆಹಲಿ ಗೇಟ್ ಮೆಟ್ರೋ ನಿಲ್ದಾಣಗಳು ಸ್ವಾತಂತ್ರ್ಯ ದಿನಾಚರಣೆಯ ಸ್ಥಳಕ್ಕೆ ಹತ್ತಿರದ ನಿಲ್ದಾಣಗಳಾಗಿವೆ. ಸ್ವಾತಂತ್ರ್ಯೋತ್ಸವದ ಸುಸಂದರ್ಭದಲ್ಲಿ ಪೊಲೀಸ್, ಅಗ್ನಿಶಾಮಕ, ಗೃಹ ರಕ್ಷಕ, ನಾಗರಿಕ ರಕ್ಷಣೆ ಹಾಗೂ ಕಾರಾಗೃಹ ಇಲಾಖೆಗಳ ಒಟ್ಟು 1,057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕಗಳನ್ನು ಕೇಂದ್ರ ಸರ್ಕಾರ ಇಂದು ಘೋಷಿಸಿದೆ. ಒಟ್ಟು 301 ಶೌರ್ಯ ಪದಕಗಳನ್ನು ಘೋಷಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯವು ಇಂದು ಬಿಡುಗಡೆ ಮಾಡಿರುವ ಪಟ್ಟಿಯ ಪ್ರಕಾರ ಇವುಗಳಲ್ಲಿ 272 ಪೊಲೀಸ್ ಸಿಬ್ಬಂದಿಗೆ ಹಾಗೂ 29 ಅಗ್ನಿಶಾಮಕ ಸಿಬ್ಬಂದಿಗೆ ಪದಕ ಲಭಿಸಿದೆ. ಪ್ರಾಣ ಮತ್ತು ಆಸ್ತಿ ರಕ್ಷಣೆ, ಅಪರಾಧ ತಡೆ ಹಾಗೂ ಅಪರಾಧಿಗಳನ್ನು ಬಂಧಿಸುವಲ್ಲಿ ಪ್ರದರ್ಶಿಸಿದ ಅಸಾಮಾನ್ಯ ಸಾಹಸಕ್ಕಾಗಿ ಈ ಪದಕಗಳನ್ನು ನೀಡಲಾಗುತ್ತದೆ. ಶೌರ್ಯ ಪದಕ ಪುರಸ್ಕೃತರ ಪೈಕಿ

0: 7 ಸಿಬ್ಬಂದಿ ಎಡಪಂಥೀಯ ಉಗ್ರವಾದದಿಂದ ಪೀಡಿತ ಪ್ರದೇಶಗಳಲ್ಲಿದ್ದರೆ 51 ಸಿಬ್ಬಂದಿ ಜಮ್ಮು ಮತ್ತು ಕಾಶ್ಮೀರ, 12 ಸಿಬ್ಬಂದಿ ಈಶಾನ್ಯ ರಾಜ್ಯಗಳು ಹಾಗೂ 41 ಸಿಬ್ಬಂದಿ ಇತರ ಪ್ರದೇಶಗಳಲ್ಲಿ ಜರುಗಿದ ಸಾಹಸ ಕಾರ್ಯಗಳಿಗಾಗಿ ಪದಕಕ್ಕೆ ಭಾಜನರಾಗಿದ್ದಾರೆ. ಇದರ ಜೊತೆಗೆ ಅತ್ಯುತ್ತಮ ಸೇವೆಗಾಗಿ ನೀಡಲಾಗುವ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ ಒಟ್ಟು 92 ಸಿಬ್ಬಂದಿಗೆ ದೊರೆತಿದೆ. ಇದರಲ್ಲಿ 83 ಪೊಲೀಸ್, 4 ಅಗ್ನಿಶಾಮಕ, 3 ಗೃಹರಕ್ಷಕ, 2 ಕಾರಾಗೃಹ ಇಲಾಖೆಗಳ ಸಿಬ್ಬಂದಿ ಸೇರಿದ್ದಾರೆ. ಹಾಗೆಯೇ ಪ್ರಶಂಸನೀಯ ಸೇವಾ ಪದಕಗಳನ್ನು ಒಟ್ಟು 664 ಸಿಬ್ಬಂದಿಗೆ ನೀಡಲಾಗಿದ್ದು, ಇದರಲ್ಲಿ 606 ಪೊಲೀಸ್, 28 ಅಗ್ನಿಶಾಮಕ, 18 ಗೃಹರಕ್ಷಕ ಮತ್ತು 12 ಕಾರಾಗೃಹ ಸಿಬ್ಬಂದಿ ಸೇರಿದ್ದಾರೆ. ಕೇಂದ್ರೀಯ ತನಿಖಾ ದಳ ಸಿಬಿಐನ 21 ಅಧಿಕಾರಿಗಳಿಗೆ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ ಮತ್ತು ಪ್ರತಿಭಾನ್ವಿತ ಸೇವಾ ಪದಕ ನೀಡಿ ಗೌರವಿಸಲಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ಇಂದು ಸೈನಿಕರನ್ನುದ್ದೇಶಿಸಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಸಂಜೆ 5:10 ಮಾತನಾಡಲಿದ್ದಾರೆ. ಅವರ ಭಾಷಣ ಆಕಾಶವಾಣಿಯ ಎಫ್ಎಂ ಗೋಲ್ಡ್ 100.1 ಮೆಗಾಹೆಡ್ಸ್ ಹಾಗೂ ಇಂದ್ರಪ್ರಸ್ಥ ವಾಹಿನಿ 366.3 ಮೀಟರ್ ಅಥವಾ 819 ಕಿಲೋಹರ್ಟ್ಸ್ನಲ್ಲಿ ಪ್ರಸಾರವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947 ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿಭಜನೆಯಿಂದ ಬಾಧಿತರಾದ ಪ್ರತಿಯೊಬ್ಬರ ಧೈರ್ಯ ಹಾಗೂ ತ್ಯಾಗವನ್ನು ಕೃತಜ್ಞತೆಯಿಂದ ಸ್ಮರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ವಿಭಜನೆಯ ಸಮಯದ ಭೀಕರ ಅನ್ಯಾಯ ಮತ್ತು ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಶೂನ್ಯದಿಂದ ಬದುಕನ್ನು ಕಟ್ಟಿಕೊಂಡ ಜನರು ತಮ್ಮ ಕಷ್ಟಗಳನ್ನೇ ಸಾಧನೆಗಳಾಗಿ ಪರಿವರ್ತಿಸಿ ದೇಶದ ಪ್ರಗತಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಕೂಡ ವಿಭಜನೆಯ ವೇಳೆ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಎದುರಿಸಿದವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಈ ದಿನದ ಆಚರಣೆಯ ಮೂಲಕ ಕೇಂದ್ರ ಸರ್ಕಾರ ಯುವ ಪೀಳಿಗೆಯಲ್ಲಿ ವಿಭಜನೆಯ ಭೀಕರ ಪರಿಣಾಮಗಳ ಕುರಿತು ಅರಿವು ಮೂಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಸ್ತುತ ಆಗಸ್ಟ್ ತಿಂಗಳಿನಲ್ಲಿ 2ನೇ ಮೇಲ್ಮನವಿ ಹಾಗೂ ದೂರುಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಗಳ ಕುರಿತು ಕೇಂದ್ರ ಮಾಹಿತಿ ಆಯೋಗವು ಸ್ಪಷ್ಟನೆ ನೀಡಿದ್ದು, ಈ ತಿಂಗಳ 12ರವರೆಗೆ ಒಟ್ಟು 768 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ತಿಳಿಸಿದೆ. ಮಾಧ್ಯಮಗಳಲ್ಲಿ ಪ್ರಸಾರವಾಗಿರುವ ಅಂಕಿಅಂಶಗಳು ಆಯೋಗದ ನೈಜ ವಿಲೇವಾರಿಯನ್ನು ಪ್ರತಿನಿಧಿಸುವುದಿಲ್ಲ ಹಾಗೂ ವಿಲೇವಾರಿಯಾದ ಪ್ರಕರಣಗಳ ತೀರ್ಪುಗಳನ್ನು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅಂಚೆ ಮೂಲಕ ರವಾನಿಸಲಾಗುತ್ತಿದೆ ಎಂದು ಆಯೋಗ ತಿಳಿಸಿದೆ. ಆಗಸ್ಟ್ 2ನೇ ತಾರೀಖಿನಿಂದ ತಂತ್ರಾಂಶದ ನವೀಕರಣ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ಜಾಲತಾಣದಲ್ಲಿನ ದತ್ತಾಂಶ ಆಗಸ್ಟ್ 1ರವರೆಗೆ ಮಾತ್ರ ಅಪ್ಡೇಟ್ ಆಗಿದೆ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಟೊರಾಂಟೋದಲ್ಲಿ ಕಳೆದ ರಾತ್ರಿ ನಡೆದ ಕೆನಡಿಯನ್ ಓಪನ್ ಟೆನಿಸ್ನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ 7ನೇ ಶ್ರೇಯಾಂಕದ ಪೋಲೆಂಡ್ನ ಇಗಾ ಸ್ವಿಯಟೆಕ್ 2ನೇ ಶ್ರೇಯಾಂಕದ ಎಲೆನಾ ರೈಬಾಕಿನಾ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಸ್ವಿಯಟೆಕ್ 6-2, 6-3 ಅಂತರದ ಗೆಲುವಿನೊಂದಿಗೆ ಟೆನಿಸ್ ಋತುವಿನ ಮೊದಲ ಪ್ರಶಸ್ತಿ ಗೆದ್ದರು. ಮಹಿಳಾ ಡಬಲ್ಸ್ನಲ್ಲಿ ಜೆಕ್ ಗಣರಾಜ್ಯದ ಕೆಟರಿನಾ ಸಿನಿಯಾಕೋವಾ ಮತ್ತು ಚೀನಾದ ಝಾಂಗ್ ಶುವಾಯಿ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಅಮೆರಿಕದ ಡೆಸಿರೆ ಕ್ರಾಕ್ಜೈಕ್ ಜೋಡಿ ವಿರುದ್ಧ 6-4, 6-3 ಅಂತರದಲ್ಲಿ ಗೆದ್ದು ಮಹಿಳಾ ಡಬಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಮಾಂಟ್ರಿಯಲ್ನಲ್ಲಿ ನಡೆದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಅಮೆರಿಕದ ಬೆನ್ ಶೆಲ್ಟನ್ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದವರೇ ಆದ ಬ್ರ್ಯಾಂಡನ್ ನಕಾಶಿಮಾ ವಿರುದ್ಧ 6-3, 7-6 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಬ್ರೆಸಿಲ್ನ ರಫೇಲ್ ಮಾತೋಸ್ ಮತ್ತು ಓರ್ಲಾಡೋ ಲೂಸ್ ಜೋಡಿ ಜಯಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ದೇಶ ಸಜ್ಜು. ಇಂದು ಸಂಜೆ ರಾಷ್ಟ್ರವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕ ಘೋಷಿಸಿದ ಕೇಂದ್ರ ಸರ್ಕಾರ. 92 ಸಿಬ್ಬಂದಿಗೆ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಸಂತ್ರಸ್ತರ ಧೈರ್ಯ ತ್ಯಾಗ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೆನಡಿಯನ್ ಓಪನ್ ಟೆನಿಸ್, ಪೋಲೆಂಡ್ನ ಇಗಾ ಸ್ವಿಯಟೆಕ್ಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

0: ಎಫ್ಎಂ ರೈನ್ಬೋ 101.3 ಸಮಯ, ಸರಿಯಾಗಿ 1:20. ಇದು ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಇದೀಗ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು, ರಕ್ಷಣಾ ಸೇವೆ ತಾರೆಗಳು ಭಾಗವಹಿಸುತ್ತಾರೆ. ಹುತಾತ್ಮರಾದ ಕ್ಯಾಪ್ಟನ್ ಎಂವಿ ಪ್ರಾಂಜಾಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಎಂ ವೆಂಕಟೇಶ್ ಅವರು. ಈ ಭಾಗ 2 ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ ಅವರು. ಇದೀಗ ನಿಮಗಾಗಿ ಕೇಳಿ ವಂದೇ ಮಾತರಂ 150 ಸಂಭ್ರಮ.
1: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹುತಾತ್ಮರಾದ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಕ್ಯಾಪ್ಟನ್ ಪ್ರಾಂಜಲ್ ಅವರ ತಾಯಿ ಅನುರಾಧ ಹಾಗೂ ತಂದೆ ವೆಂಕಟೇಶ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಸ್ವಾಗತಿಸೋಣ. ಜೈ ಹಿಂದ್ ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ.
3: ಜೈ ಹಿಂದ್.
4: ಜೈ ಹಿಂದ್. ನಮಸ್ಕಾರ.
2: ನವೆಂಬರ್ ಅವರ ಜೀವನದಲ್ಲಿ ಬಹಳಷ್ಟು ಕೆಲಸ ಮಾಡಿದೆ ಅಂತ ನನ್ಗನ್ಸುತ್ತೆ. ನೀವು ನವೆಂಬರ್ 5 ಅಂದ್ರಿ, ಮತ್ತೆ ಇನ್ನೊಂದ್ಸತಿ ನವೆಂಬರ್ ಅಂದ್ರಿ, ಹೀಗೆ ನವೆಂಬರ್ ಅವ್ರ ಜೀವನದಲ್ಲಿ ಬಹಳಷ್ಟು ಬಾರಿ ಬರ್ತಾ ಹೋಗುತ್ತೆ. ವರ್ಷ ಕೊನೆಗೂ ನವೆಂಬರೇ ಅವ್ರ ಜೀವನದಲ್ಲಿ ಸ್ಥಿರವಾಗುತ್ತೆ ಅಂತ ನನ್ಗನ್ಸ್ತಾ ಇದೆ. ಅವರು ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ 63ನೇ ಬೆಟಾಲಿಯನ್ ಮಾಡ್ತಾ ಇರುವಾಗ ಒಂದು ದಿವಸ ಹೀಗೆ ಭಯೋತ್ಪಾದಕರು ಒಂದ್ ಕಡೆಗೆ ಇದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಹೇಗೆ ಅವರನ್ನ ನಾವು ನಿಯಂತ್ರಣ ಮಾಡಬಹುದು ಅಂತ ನೋಡಕ್ ಹೋದವರು ರಜೌರಿ ಜಿಲ್ಲೆಯ
4: ಮಾಜಿಮಾಲ್ ಫಾರೆಸ್ಟ್.
2: ಹಾ, ಹೇಳ್ತೀರಾ ಅದು ಹೇಗಿತ್ತು ಅಂತ ಅನುರಾಧ ಅವರೇ?
3: ಆಕ್ಚುಲಿ 19ನೇ ತಾರೀಕು ನವೆಂಬರ್ ಇಂದ ಈ ಒಂದ್ ಕಾರ್ಯಾಚರಣೆ ಶುರು ಆಗಿತ್ತು. ಹಾಗೆ ನೋಡಕ್ ಹೋದ್ರೆ 19, 20, 21, 22 ನಾಲ್ಕನೇ ದಿವಸ ಅವತ್ತು ನಡೀತಾ ಇದ್ದಿದ್ದು. ಇನ್ಫ್ಯಾಕ್ಟ್ ಅವತ್ತಿನ ದಿವಸ ಬೆಳಗ್ಗೆ ಕೂಡ 6 ಗಂಟೆ ಹೊತ್ತಿಗೆ ಅದಿತಿಗೆ ಫೋನ್ ಮಾಡಿ, 1/2 ನಿಮಿಷನೂ ಇಲ್ಲ, ನಡೀತಾ ಇದೆ ಆಪರೇಷನ್, ನಾನು ಗುರುವಾರ ಫೋನ್ ಮಾಡ್ತೀನಿ ಅಂತ ಅಷ್ಟೇ ಹೇಳಿಟ್ಟಿದ್ದ. ಇನ್ಫ್ಯಾಕ್ಟ್ ಅಲ್ಲಿ ಏನಂದ್ರೆ ಟೆಂಪ್ರರಿ ಶೆಲ್ಟರ್, ಅದಕ್ಕೆ ಹೋಗ್ತಾರೆ, ಅದು ತುಂಬಾ ಚಳಿ ಆತರ ಇದ್ದಾಗ ಕಾಶ್ಮೀರ್ ಕಡೆ ವಲಸೆ
2: ಬರ್ತಾರೆ, ಅಲ್ಲಿ ಉಳ್ಕೊಳ್ಳೋಕೆ ಸ್ವಲ್ಪ ಮಿನಿಮಮ್ ಆಗಿ ಏನ್ ಬೇಕೋ ಅಷ್ಟು ಮಾಡ್ಕೊಂಡಿರ್ತಾರೆ.
3: ಆತರ ಟೆಂಪ್ರರಿ ಶೆಲ್ಟರ್ ಆಚೀಚೆ ಟೆರರಿಸ್ಟ್ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ಆಪರೇಷನ್ ಅಂತ ನಡೀತಾ ಇತ್ತು. ಅವನು ಆಕ್ಚುಲಿ 5 ಜನನ್ನ ಸೇವ್ ಮಾಡ್ದ ಅವತ್ತು ಅಂತ. ಇಬ್ರು ಹೆಂಗಸರು, 3 ಜನ ಮಕ್ಕಳು ಇದ್ರು ಆ ಟೆಂಪ್ರರಿ ಶೆಲ್ಟರ್ ಅಲ್ಲಿ. ಸೊ ಅವಾಗ ಅಲ್ಲಿ ಫೈರಿಂಗ್ ಶುರು ಆಯ್ತು. ಆ 5 ಜನನ್ನ ಸೇವ್ ಮಾಡಕ್ಕೋಸ್ಕರ ಅಂದ್ರೆ ಅಷ್ಟರಲ್ಲೇನೆ ಶುರು ಆಯ್ತು ಫೈರಿಂಗ್. ಸೊ ಅವ್ರಿಗೆ ತುಂಬಾ ಡೇಂಜರ್ ಇದ್ದಿದ್ರಿಂದ ಅವ್ರನ್ನ ಸೇಫ್ಟಿಗೆ ತಗೊಂಡ್ ಹೋದ ಅವನು. ಅವ್ರ ಅಷ್ಟನ್ನು ಸೇವ್ ಮಾಡೋ ಅಷ್ಟರಲ್ಲಿ ಅವನಿಗೆ ಹರ್ಟ್ ಆಯ್ತು.
4: ಹಿ ವಾಸ್ ಲೀಡಿಂಗ್ ಎ ಟೀಮ್ ಆಫ್ ಸರ್ಚ್ ಅಂಡ್ ಕಾರ್ಡನ್ ಆಪರೇಷನ್. ಸೊ ಇಮಿಡಿಯೇಟ್ ಪ್ರೆಸೆನ್ಸ್ ಆಫ್ ಟೆರರಿಸ್ಟ್ ವಾಸ್ ರೆಕಗ್ನೈಸ್ಡ್. ಹಿ ಆಲ್ಸೋ ಸ್ಟಾರ್ಟೆಡ್ ಟು ಫೈರ್, ಹಿಸ್ ಟೀಮ್ ಆಲ್ಸೋ ಸ್ಟಾರ್ಟೆಡ್ ಟು ಫೈರ್. ಈ ಮಧ್ಯದಲ್ಲಿ ಆ ಹೆಣ್ಮಕ್ಳನ್ನ ಮಕ್ಕಳನ್ನ ಒಂದು ಸೇಫ್ ಲೊಕೇಶನ್ ಜರುಗಿಸಿ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ದ. ಟೆರರಿಸ್ಟ್ ವಾಪಸ್ ಹೋಗಕ್ ಶುರು ಮಾಡಿದ್ರು. ಸೊ ಹಿ ವಾಸ್ ಲೀಡಿಂಗ್ ದ ಸರ್ಚ್ ಅಂಡ್ ಕಾರ್ಡನ್ ಆಪರೇಷನ್. ವೆನ್ ದ ಮಿಲಿಟೆಂಟ್ಸ್ ಓಪನ್ ಫೈರ್, ದೇ ಆಲ್ಸೋ ರೆಸ್ಪಾಂಡೆಡ್ ಅಂಡ್ ಹಿ ವಾಸ್ ಇಂಜೋರ್ಡ್, ಬಟ್ ಹಿ ಮೇಂಟೈನ್ಡ್ ಕಾಂಟ್ಯಾಕ್ಟ್ ವಿತ್ ದ ಟೆರರಿಸ್ಟ್. ಮಾಡಿದ್ರಿಂದ ಬಾಕಿ ಫೋರ್ಸಸ್, ಪ್ಯಾರಾನೈನ್, ಆಮೇಲೆ ಪೊಲೀಸ್ ಎಲ್ಲಾರು ಬಂದು ಏರಿಯಾ ಕಾರ್ಡನ್ ಆಫ್ ಮಾಡಿ ದ ಟೆರರಿಸ್ಟ್ ವೆರ್ ನ್ಯೂಟ್ರಲೈಸ್ಡ್. ಸೊ ವಿ ಲಾಸ್ಟ್ 5 ಬ್ರೇವ್ ಹಾರ್ಟ್ಸ್ ಇನ್ ದಟ್ ಆಪರೇಷನ್. ಪ್ರಾಂಜಲ್ ಒಂದ್ ವರ್ಷದ ಜೂನಿಯರ್ ಶುಭಂ ಗುಪ್ತಾ, ಆಮೇಲೆ ಅಬ್ದುಲ್ ಮಾಜಿದ್ ಫ್ರಮ್ ಪೂಂಚ್ ಡಿಸ್ಟ್ರಿಕ್ಟ್, ಹಿ ಇಸ್ ಪ್ಯಾರಾನೈನ್ ಆಫೀಸರ್. ಶುಭಂ ಗುಪ್ತಾ ಇಸ್ ಆಲ್ಸೋ ಪ್ಯಾರಾನೈನ್. ದೆನ್ ಸಚಿನ್ ಲಾರ್ ಅಂಡ್ ಸಂಜಯ್ ಬಿಸ್ತ್. ವಿ ಲಾಸ್ಟ್ ಆಲ್ ಫೈವ್ ಆಫ್ ದಮ್ ಇನ್ ದಟ್
2: ಆಲ್ ಬ್ರೇವ್ ಹಾರ್ಟ್ಸ್. ಅವರ ಕಥೆಗಳನ್ನ ನಾವು ಬಹಳ ಕೇಳ್ತೀವಿ, ತುಂಬಾ ನಮ್ಗೆ ಅಲ್ಲಿಯ ಕೆಲಸಗಳನ್ನ ನಾವು ಈಗಲೂ ಕೂಡ ಕೇಳ್ತಾ ಇರ್ತೀವಿ. ಹೇಗೆ ಅಂದ್ರೆ ನೋಡಿ, ಅವರನ್ನ ಉಳಿಸ್ಬೇಕು ಅಂತ ಹೇಳಿ ತಾನು ಎದೆಯೊಡ್ಡಿ ಮುಂದೆ ಹೋಗೋದಿದೆಯಲ್ಲ, ಅದು ಬಹಳ ದೊಡ್ಡ ಗುಂಡಿಗೆ ಬೇಕು ಅದಕ್ಕೆ ಅಂತ. ಸೈನಿಕರಿಗೆ ಅದಕ್ಕೆ ತರಬೇತಿ ಇರುತ್ತೆ, ಇಲ್ಲ ಅಂತಲ್ಲ, ಅವರು ಧೈರ್ಯವನ್ನ ಎಲ್ಲ ತರಬೇತಿಯಲ್ಲೂ ಪಡ್ಕೊಂಡಿರ್ತಾರೆ. ಆದ್ರೂ ಆ ಹೊತ್ತಿಗೆ ತನಗೇನಾದ್ರೂ ಆಗ್ಬಹುದು ಅನ್ನೋದ್ಕಿಂತ ಆ ಮಕ್ಕಳನ್ನ ಹೆಣ್ಮಕ್ಳನ್ನ ಉಳಿಸ್ಬೇಕು ಅನ್ನೋದು ನನಗಿಂತ ಅವ್ರ ಜೀವನ ದೊಡ್ಡದು ಅಂತ ಅನ್ಸುವಂತ ಭಾವನೆ ಇದೆಯಲ್ಲ, ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ 28 ವರ್ಷದಲ್ಲಿ.
3: ಯಾಕೆಂದ್ರೆ ಆರ್ಮಿನಲ್ಲಿ ಚೆಟ್ ಉಡ್ ಮೋಟೋ ಅಂತ ಅದು ಪ್ರತಿಯೊಂದು ಸೋಲ್ಜರ್ ತಲೆನಲ್ಲೂ ಯಾವ ರೀತಿ ಇನ್ಸ್ಕ್ರೈಬ್ ಮಾಡಿಬಿಟ್ಟಿರ್ತಾರೆ ಅಂತಂದ್ರೆ, ಹೇಗೆ ಅಂದ್ರೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ದೇಶದ್ದು ಯಾವತ್ತೂ ಫಸ್ಟ್
2: ಅಂತ,
3: ಆಲ್ವೇಸ್ ಅಂಡ್ ಎವ್ರಿ ಟೈಮ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರಯಾರಿಟಿ ನನ್ನ ಜೊತೆ ಕೆಲಸ ಮಾಡ್ತಾರೆ ಅವ್ರದ್ದು ಸೇಫ್ಟಿ ಸೆಕ್ಯೂರಿಟಿ ಯಾವತ್ತೂ ನಂದಕ್ಕಿಂತ ಇಂಪಾರ್ಟೆಂಟ್, ಆಲ್ವೇಸ್ ಅಂಡ್ ಎವ್ರಿ ಟೈಮ್. ನನ್ನ ಓನ್ ಸೇಫ್ಟಿ ಕೊನೆಯಲ್ಲಿ ಬರುತ್ತೆ, ಆಲ್ವೇಸ್ ಅಂಡ್ ಎವ್ರಿ ಟೈಮ್. ಸೊ ಅದನ್ನ ಎಷ್ಟು ಮನಸ್ಸಲ್ಲಿ ಹಾಕ್ಬಿಟ್ಟಿರ್ತಾರೆ ಅಂತಂದ್ರೆ, ನನ್ಗೆ ಎಷ್ಟೊಂದ್ಸಲ ಅನ್ಸೋದೇನಪ್ಪ ಅಂತಂದ್ರೆ, ಒಂಥರ ಮಸಲ್ ಮೆಮೊರಿ ಅಂತೀವಲ್ಲ ನಾವು, ಆ ತರ
2: ಸಹಜವಾಗಿ ಇದ್ಬಿಟ್ಟಿರುತ್ತೆ ಅವರಿಗೆ.
3: ಅದು ಒಂದ್ಸಲ ಸೈಕಲ್ ಕಲ್ತ್ರೆ ಮರೆಯೋದಿಲ್ಲ ನೋಡಿ, ಅಂದ್ರೆ ಎಷ್ಟೇ ವರ್ಷ ಮಧ್ಯದಲ್ಲಿ ಬಿಟ್ಟಿದ್ರು
2: ಉಸಿರು ಹೇಗೋ ಹಾಗೆ ಅವರಿಗೆ ಅದು ಸಹಜವಾಗಿ ಇರುತ್ತೆ.
3: ಸೊ ನ್ಯಾಚುರಲಿ ಅಂದ್ರೆ ಅದಕ್ಕೆ ನಾನು ಅನ್ಕೊಳ್ಳೋದೇನು ಅಂತಂದ್ರೆ, ಈ ಬದುಕಿನಲ್ಲಿ ಸೆಂಟ್ರಲ್ ಪಾಯಿಂಟ್ ಅಥವಾ ಫೋಕಸ್ ನಾನು ಅಂತ ಅನ್ನೋದ್ರಿಂದ, ಇಡೀ ಜೀವನದಲ್ಲಿ ಸೆಂಟ್ರಲ್ ಪಾಯಿಂಟ್ ದೇಶ ಅಂತನ್ನೋದನ್ನ ಅಚ್ಚೊತ್ಬಿಟ್ಟಿರ್ತಾರೆ. ಆ ಶಿಫ್ಟ್ ಏನಿದೆ ಆ ಫೋಕಸ್ ಅಲ್ಲಿ, ಸೊ ನ್ಯಾಚುರಲಿ ಬಂದ್ಬಿಡತ್ತೆ ಅವ್ರಿಗೆ.
2: ಹಾಗಾಗಿನೇ ಅವರು ಅಷ್ಟೊತ್ತಿಗೆ ಗುಂಡಿನ ಸುರಿಮಳೆ ಆ ಕಡೆಯಿಂದ ಬರ್ತಾ ಇದ್ರು ಕೂಡ ಅಲ್ಲಿ ಅಡಗುತಾಣದಿಂದ ಹೊರಗಡೆ ಬರೋದಿದೆಯಲ್ಲ, ತುಂಬಾ ದೊಡ್ಡ ಡಿಸಿಷನ್ ಅದು. ಆ ಹೊತ್ತಿಗೆ ಅವ್ರಿಗೆ ಗೊತ್ತಿರುತ್ತೆ ನನ್ಗೇನಾಗುತ್ತೆ ಅನ್ನೋದು ಗೊತ್ತಿರುತ್ತೆ, ಆದ್ರೂ ಕೂಡ ಹೊರಗಡೆ ಬರ್ತಾರೆ, ತಮ್ಮ ದೇಹದ ಮೇಲೆ ಗುಂಡುಗಳನ್ನ ತಗೊಳ್ತಾರೆ. ಆದ್ರೆ ಅವರೆಲ್ಲರನ್ನೂ ಉಳಿಸೋದಲ್ದೆ ಅಲ್ಲಿ ಯಾರು ಭಯೋತ್ಪಾದಕರು ಇರ್ತಾರೋ ಅವರನ್ನು ಕೂಡ ಇಲ್ವಾಗಿಸ್ತಾರೆ. ಅಂದ್ರೆ ಒಂದು ಕ್ಷಣದಲ್ಲಿ ಅಥವಾ ಒಂದು ಹೆಚ್ಚು ಅಂದ್ರೆ ಒಂದ್ 5-10 ನಿಮಿಷದಲ್ಲಿ ಎಷ್ಟೊಂದು ದೊಡ್ಡ ಕೆಲಸಗಳಾಗಿರುತ್ತೆ ನೋಡಿ, ಅದನ್ನ ಒಬ್ಬ ಸೈನಿಕ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಕೂಡ ಪ್ರಾಂಜಲ್ ಅಂತಹ ಒಬ್ಬ ಶೌರ್ಯವನ್ನೇ ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಸೈನಿಕ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ತರದ ಸೈನಿಕರು ನಮ್ಗೆ ಅಪರೂಪಕ್ಕೆ ನೋಡೋದಕ್ಕೆ ಸಿಗ್ತಾರೆ. ಆ ನಂತರದ್ದು ಈಗ ಇತಿಹಾಸ. ಪ್ರಾಂಜಲ್ ನಮ್ಮೊಂದಿಗೆ ಸದಾ ಇರ್ತಾರೆ, ಅವರು ಭಾರತೀಯರ ಎಲ್ಲರ ನೆನಪಿನಲ್ಲಿ ಸದಾ ಇರ್ತಾರೆ. ಹಾಗಾಗಿನೇ ಅವರ ಈ ಒಂದು ಶೌರ್ಯವನ್ನ ಗೌರವಿಸಿ ನಮ್ಮ ರಾಷ್ಟ್ರಪತಿಗಳು ಅವರಿಗೆ ಶೌರ್ಯ ಚಕ್ರವನ್ನ ಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಆ ಶೌರ್ಯ ಚಕ್ರದ ಮೇಲೆ ಅವರ ಹೆಸರನ್ನ ಕೆತ್ತಿರ್ತಾರೆ ನೋಡಿ, ಹೇಗೆ ಚಿರಸ್ಥಾಯಿಯಾಗಿ ಅವರು ಉಳಿತಾರೆ ಅಂತ. ಯಾಕೆಂದ್ರೆ ಇದು ಇಲ್ಲಷ್ಟೇ ಇರೋದಿಲ್ಲ, ಸೈನಿಕರ ಏನು ಒಂದು ಅವರ ಒಂದು ಪರಾಕ್ರಮಗಳ ಬಗ್ಗೆ ಡಾಕ್ಯುಮೆಂಟ್ ಆಗಿರುತ್ತೋ ಅದರಲ್ಲೂ

0: ಕೂಡ ಇದು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಹಾಗಾಗಿ ಭಾರತದ ನೆಲ ಇರೋ ತನಕನು ಪ್ರಾಂಜಲ್ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಅಂತ, ನಮ್ಮ ನಂತರವೂ ಪ್ರಾಂಜಲ್ ಇರ್ತಾರೆ ಅನ್ನೋದೇ ನಮ್ಗೆ ಈ ಹೊತ್ತಿನ ಬಹುದೊಡ್ಡ
1: ಅದೇನೆ ಅವನ ಜೀವನದ ಸಾರ್ಥಕತೆ ಅದೇನೆ ನಿಜವಾಗ್ಲು. ಅಂದ್ರೆ ಮಗನ್ನ ಕಳ್ಕೊಳ್ಳೋ ದುಃಖ ನಮ್ ಕೊನೆ ಉಸಿರಿರೋವರ್ಗುನು ಆ ದುಃಖ ಇದ್ದೇ ಇರುತ್ತೆ. ಬಟ್ ಇದ್ರಲ್ಲಿ ಒಂದೇ ಒಂದು ಅಂತಂದ್ರೆ ಆ ದುಃಖದ ಜೊತೆ ಹೆಮ್ಮೆ ಕೂಡ ಇರುತ್ತೆ. ನಮ್ಮಿಬ್ರಿಗೂ ಯಾವಾಗ್ಲೂ ಅನ್ಸೋದ್ ಏನು ಅಂತಂದ್ರೆ ಈ ಹೆಮ್ಮೆ ಮತ್ತೆ ದುಃಖ ಇದೆರಡೂ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. ಅಂದ್ರೆ ಎರಡೂ ಇದ್ದೇ ಇರುತ್ತೆ, ಹೆಮ್ಮೆನೂ ಇದೆ ದುಃಖನೂ ಇದೆ. ಪ್ರಾಂಜಲ್ಗೆ ಶೌರ್ಯ ಚಕ್ರ ಅವಾರ್ಡ್ ಅನೌನ್ಸ್ ಮಾಡಿದಾಗ ನಾನ್ ಬರ್ದಿದ್ ಒಂದ್ ಪದ್ಯ ಇದು, ತುಂಬಾ ಹೆಮ್ಮೆಯ ಗಳಿಗೆ ಅದು. ಅಂಡ್ ಇನ್ಫ್ಯಾಕ್ಟ್ ನವೆಂಬರ್ ಅಲ್ಲಿ ಆ ಒಂದು ಬಲಿದಾನ ಆಗಿದ್ದು ಎರಡೂವರೆ ತಿಂಗಳಾಗಿತ್ತಷ್ಟೇ, ಅಂದ್ರೆ ಆಗಷ್ಟೇ ಕಳ್ಕೊಂಡಿದ್ವಿ ಅವನನ್ನ. ಸೊ ಆ ನೋವಿನ ಮಧ್ಯ ಒಂಥರ ಉಕ್ಕಿ ಬಂದ ಹೆಮ್ಮೆ ತರ ಇದು ಅನೌನ್ಸ್ ಆಯ್ತು. ಆ ಕ್ಷಣದಲ್ಲಿ ಬರ್ದಿದ್ದು ಕ್ಯಾಪ್ಟನ್ ಪ್ರಾಂಜಲ್ಗೆ ಶೌರ್ಯ ಚಕ್ರದ ಗರಿ. ನಮ್ಮ ಬಾಳ ಬೆಳಗುತ್ತಿತ್ತು ನಿನ್ನ ಕಣ್ಣ ಹೊಳಪು, ನಿನ್ನ ನೆನಪೇ ನಮ್ಮ ಬದುಕನಿನ್ನು ಬೆಳಗಬೇಕು. ನಮ್ಮ ಬಾಳ ಬೆಳಗುತ್ತಿತ್ತು ನಿನ್ನ ಕಣ್ಣ ಹೊಳಪು, ನಿನ್ನ ನೆನಪೇ ನಮ್ಮ ಬದುಕನಿನ್ನು ಬೆಳಗಬೇಕು. ಧ್ವಜವ ಹೊದ್ದು ಬಂದೆ ಮಗನೇ ಮನೆಗೆ ನೀನಿಂದು, ದುಃಖ ಹೆಮ್ಮೆ ಜೋಡಿಯಾಗಿ ಇಲ್ಲೇ ಇಹವು ಇಂದು. ಧ್ವಜವ ಹೊದ್ದು ಬಂದೆ ಮಗನೇ ಮನೆಗೆ ನೀನಂದು, ದುಃಖ ಹೆಮ್ಮೆ ಜೋಡಿಯಾಗಿ ಇಲ್ಲೇ ಇಹವು ಇಂದು. ನೆತ್ತಿ ಎತ್ತಿ ನಡೆಯುತ್ತಿಹೆವು ನಿನ್ನ ಹೆಸರ ಹೊತ್ತು, ಭರತ ಮಾತೆ ಹರಸುತಿಹಳು ನಿನ್ನ ನಿಂದು ಖುದ್ದು. ಹೆಮ್ಮೆಯೊಂದೇ ಉಕ್ಕುತ್ತಿದ್ದರೆಷ್ಟು ಚೆನ್ನವಿತ್ತು, ಕರುಳ ಕುಡಿಯ ಕಳಿಸಿಕೊಡುವ ಭಂಗ ಬೇಡವಿತ್ತು. ಶೌರ್ಯ ಚಕ್ರವಿದೋ ಮಗನೇ ನಿನ್ನ ಭುಜದ ಸೊತ್ತು, ಅದರ ಸವಿಯ ಸವಿಯೇ ನೀನು ಇಲ್ಲಿರಬೇಕಿತ್ತು. ಕಡಲಿನಲೆಯ ನಿರಂತರತೆ ನಿನ್ನ ನೆನಪುಗಳಿಗೆ, ನಗಿಸುತ್ತೊಮ್ಮೆ ಅಳಿಸುತ್ತೊಮ್ಮೆ ಕೈಗೆ ಸಿಗದೇ ಇರುವೆ. ಕಡಲಿನಲೆಯ ನಿರಂತರತೆ ನಿನ್ನ ನೆನಪುಗಳಿಗೆ, ನಗಿಸುತ್ತೊಮ್ಮೆ ಅಳಿಸುತ್ತೊಮ್ಮೆ ಕೈಗೆ ಸಿಗದೇ ಇರುವೆ.
2: ಆಮೇಲೆ ಮತ್ತೆ 2016 ಉರಿ ಅಟ್ಯಾಕ್ ಆಯ್ತು. ಭಾರತ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿ ಭಯೋತ್ಪಾದಕರ ಟ್ರೈನಿಂಗ್ ಸೆಂಟರ್ ಏನಿತ್ತು ಅದನ್ನ ಧ್ವಂಸ ಮಾಡಿ ಬಂದ್ರು. ಕ್ಯಾಪ್ಟನ್ ಪ್ರಾಂಜಲ್ ಬಾಹುನಲ್ಲಿ ಆ ಟೈಮಲ್ಲಿ ಪರ್ಟಿಕ್ಯುಲರ್ ಆಫೀಸರ್ ಅವನ ಜೊತೆ ಇದ್ರು, ರೆಕಗ್ನೈಸ್ ಆಗಿ ಮಾತಾಡಿದ್ರು. ಸಬ್ಸಿಕ್ವೆಂಟ್ ಟು ದಟ್ ಮೀಟಿಂಗ್ ಇನ್ ಮಾಹು ಅವನು ಇಂಗ್ಲಿಷ್ ಅಲ್ಲಿ ಒಂದು ಪೋಯಂ ಬರೆದಿದ್ದಾನೆ, ಎ ಸ್ಟ್ರಾಂಗ್ ರಿಪ್ಲೈ.
3: ಎ ಸ್ಟ್ರಾಂಗ್ ರಿಪ್ಲೈ. ಇಟ್ ವಾಸಂಟ್ ಎ ಯೂಶುವಲ್ ಡೇ, ಇಯರ್ಸ್ ಆಫ್ ಪೇಷನ್ಸ್ ಅಂಡ್ ಸೈಲೆನ್ಸ್ ಬೀಂಗ್ ಟೇಕನ್ ಓವರ್ ಬೈ ಅಗ್ರೆಸಿವ್ನೆಸ್ ಇನ್ ಆರ್ಡರ್ ಟು ಅವೆಂಜ್. ಅಟೈರ್ಡ್ ಇನ್ ದ ಆಲಿವ್ ಗ್ರೀನ್ಸ್ ಟೇಕಿಂಗ್ ದ ಕವರ್ ಆಫ್ ದ ನೈಟ್ ಸ್ಕೈ, ಸಮ್ ಆಫ್ ದಿ ನೇಷನ್ಸ್ ಬೆಸ್ಟ್ ಮೆನ್ handed over a befitting reply. Diplomatic talks and shake of hands not in their purview, with a finger on trigger and eyes set on target, these elite men knew just their task. Precision, speed and skill, a deadly combination. Hours later, the world would wake up to a surprise. Being the topic of the day, intellectuals had their say. But for these men, it was just a mission, well accomplished, period. And they had nothing more to say. Contented with what they did, these silent heroes stepped back, leaving the stage open for men and women to question and find answers. Nation's backbone was strong and intact. For them, it was the start of a new day to protect a billion lives, as they do. ಡೇ ಆಫ್ಟರ್ ಡೇ.
0: ಪ್ರಾಂಜಲ್ ಅವರು ದೇಶಕ್ಕಾಗಿನೇ ಹುಟ್ಟಿದವರು, ಹಾಗಾಗಿ ದೇಶಕ್ಕಾಗಿನೇ ಅವರು ನಾನು ಬಂದಿದ್ದ ಕೆಲಸ ನಾನು ಮಾಡಬೇಕು ಅಥವಾ ನಾನು ಬಂದಿದ್ದ ಕೆಲಸ ನಾನು ಮಾಡಿದ್ದೀನಿ ಹಾಗಾಗಿ ನಾನು ಹೋಗಬೇಕು ಅನ್ನೋದು, ಅವ್ರು ಹೇಗೆ ಸೈನ್ಯಕ್ಕೆ ಸೇರಬೇಕು ಅನ್ನುವ ಒಂದು ದೃಢ ನಿರ್ಧಾರ ಇತ್ತು. ಇದು ಕೂಡ ಅಷ್ಟೇ ದೃಢವಾದ ನಿರ್ಧಾರ ಅಂತ ನನಗೆ ಅನಿಸ್ತಾ ಇದೆ. ಈಗ ನೀವು ಪ್ರಾಂಜಲ್ ಅವರ ಹೆಸರಲ್ಲಿ ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಅದು ಕೂಡ ಅವರನ್ನ ಹಾಗೆ ಚಿರಸ್ಥಾಯಿಯಾಗಿ ಉಳಿಸುತ್ತೆ. ಮಕ್ಕಳಿಗೆ ಹೆಚ್ಚಿಗೆ ಪ್ರಾಂಜಲ್ ಅವರಿಂದ ಸ್ಫೂರ್ತಿ ಬರಬೇಕು, ಹೆಚ್ಚು ಜನ ಮತ್ತೆ ಸೈನ್ಯಕ್ಕೆ ಸೇರೋ ಹಾಗಾಗಬೇಕು ಅನ್ನುವಂತ ಅನೇಕ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ.
2: ಅವನಿಗೆ ಬಂದಿರೋ ಮೆಡಲ್ಸ್, ಅವನಿಗೆ ಜನರು ಯಾವ ರೀತಿಲಿ ಅವನನ್ನ ರೆಕಗ್ನೈಸ್ ಮಾಡಿದ್ದಾರೆ, ಯಾವ ರೀತಿ ಅವನನ್ನ ಅಳವಡಿಸ್ಕೊಂಡಿದ್ದಾರೆ, ಅದಕ್ಕೆಲ್ಲ ಒಂದು ಜಾಗ ಮಾಡಿದೀವಿ ಮನೆಯಲ್ಲಿ. ಅಲ್ಲೇನೆ ವೀರಭೂಮಿ ಭಾರತ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ

0: ಒಂದು ಇವೆಂಟ್ ಮಾಡಿದ್ವಿ ಮನೆಯಲ್ಲಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ NCC, ಸುಮಾರೊಂದು 30 ಹುಡುಗರು ಹುಡುಗಿರು ಇದ್ರು. ಭಾರತ ದೇಶದ ವೀರ ಯೋಧರ ಬಗ್ಗೆ ನಾವು ಅವ್ರಿಗೆ ತಿಳಿಸ್ಬೇಕು, ಪರಿಚಯ ಮಾಡಿಕೊಡ್ಬೇಕು, ಅವರಂತ ಸ್ಯಾಕ್ರಿಫೈಸ್ ಏನೇನು ಮಾಡಿದ್ದಾರೆ, ಬಲಿದಾನ, ಅದನ್ನೆಲ್ಲ ಶುರು ಮಾಡ್ಕೊಂಡಿದೀವಿ.
1: ಇದನ್ನ ರೆಗ್ಯುಲರ್ ಪ್ರೋಗ್ರಾಮ್ ಆಗಿ ಮಾಡಬೇಕು. ಮನೆಗೆ ಒಂದಷ್ಟು ಜನ ಬಂದು ಇದೆಲ್ಲ ಪ್ರಾಂಜಲ್ದ ಏನೇನಿದೆಯೋ ಅದಷ್ಟು ನೋಡೋದಲ್ದೆ ಬೇರೆ ಎಲ್ಲ ಯೋಧರ ಬಗ್ಗೆ, ಮತ್ತೆ ನಾವು ಭಾರತ ಇದುವರೆಗೂ ಫೇಸ್ ಮಾಡಿರೋ ಯುದ್ಧಗಳು, ಮತ್ತೆ ಅದರಲ್ಲಿ ಶೌರ್ಯ ಮೆರೆದ ಬೇರೆ ಸೈನಿಕರು, ಪ್ರತಿಯೊಬ್ಬರ ಬಗ್ಗೆನೂ ಗೊತ್ತಾಗ್ಬೇಕು ಮಕ್ಕಳಿಗೆ ಅನ್ನೋ ಉದ್ದೇಶದಿಂದಾನೆ ಮಾಡಿದ್ದು. ಸೊ ಇದನ್ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದೀವಿ.
2: ಈ ಹೊತ್ತಿನಲ್ಲಿ ನನಗೆ ಸಂತೋಷ ಅಂತ ಹೇಳೋದ್ಕಿಂತ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದ್ರೆ ಹಿನ್ನಡೆಯೋದಕ್ಕೆ ಬಹಳ ಸುಲಭ ಬದುಕಲ್ಲಿ, ಆದರೆ ಪ್ರಾಂಜಲ್ಲೇ ಒಂದು ಉದಾಹರಣೆಯನ್ನ ಹಾಕ್ಬಿಟ್ಟಿದ್ರಲ್ಲ ಯಾವತ್ತು ಮುಂದೆ ಹೋಗ್ಬೇಕು ಅಂತ. ಪ್ರಾಂಜಲ್ ಎಲ್ಲಿಗೆ ಬಿಟ್ಟು ಹೋಗಿದಾರೋ ಅಲ್ಲಿಂದ ಮುಂದಕ್ಕೆ ಅದನ್ನ ನೀವು ತಗೊಂಡು ಹೋಗ್ತಾ ಇದ್ದೀರಿ.
1: ಅದೇ ತರ ಇನ್ಫ್ಯಾಕ್ಟ್ ತುಂಬಾ ಜನ ಸೋಲ್ಜರ್ಸ್ ಪೇರೆಂಟ್ಸ್ ಆಗ್ಬೋದು ಅಥವಾ ಅವರ ಫ್ಯಾಮಿಲಿ ಆಗ್ಬೋದು, ಅವರ ಪತ್ನಿ ಅಂತವ್ರು ತುಂಬಾ ಈ ತರ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ.
2: ನಿಜವಾಗ್ಲೂ ನಾವು ಈಗ ವೀರ ಯೋಧರು ಅವರಷ್ಟೇ ಆಗಿರೋದಿಲ್ಲ, ಯಾರು ಸೈನ್ಯದಲ್ಲಿ ಇರ್ತಾರೋ ಅಥವಾ ಭಾರತೀಯ ಯಾವುದೇ ಡಿಫೆನ್ಸ್ ಸರ್ವಿಸ್ ನಲ್ಲಿ ಇದ್ರು ಅವರಷ್ಟೇ ವೀರ ಯೋಧರಾಗಿರೋದಿಲ್ಲ. ಅವರ ಕುಟುಂಬ ಏನಿರುತ್ತಲ್ಲ, ಅವರ ಹತ್ತಿರದ ಕುಟುಂಬ ಅಥವಾ ಅವರ ಸ್ನೇಹಿತರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ವೀರ ಯೋಧರೇ ಆಗಿರ್ತಾರೆ.
1: ಇನ್ಫ್ಯಾಕ್ಟ್ ನಾನು ಸುಮಾರು ಕಡೆ ಹೋದಾಗ ಹೇಳೋದೇನು ಅಂತಂದ್ರೆ, ಒಬ್ಬ ವೀರ ಯೋಧನ ನಿರ್ಗಮನ ಆದ ಕೂಡ್ಲೆ ವೀರ ಪರಿವಾರದ ಉಗಮ ಅಲ್ಲ ಆಗತ್ತೆ ಅಂತ. ಅದುವರೆಗೂ ನಮ್ಗೆ ಅಷ್ಟು ಧೈರ್ಯ ಇತ್ತು ಅಂತ ನಮಗ್ ಖಂಡಿತ ಅನ್ಸಿರ್ಲಿಲ್ಲ. ನಾನು ಒಂಥರ ಕಂಡ್ಕೊಂಡಿರೋ ಸತ್ಯ ಏನು ಅಂತಂದ್ರೆ, ಆ ಧೈರ್ಯ ನಮಗ್ ಬರೋ ತರ ಆ ಸಂಸ್ಕಾರನ ಅವನ್ಗೆ ಗೊತ್ತಿಲ್ಲದೆ ಆ 10 ವರ್ಷದಲ್ಲಿ ನಮಗ್ ಕೊಟ್ಟೊಟ್ಟೋಗಿದ್ದ ಅವನು. ಅದೇ ಸಂಸ್ಕಾರದ ಬಲದಿಂದ ನಾವು ಮುನ್ನಡೀತಾ ಇದ್ದೀವಿ ಅಂತ ನನಗನ್ಸ.
2: ಈ ಹೊತ್ತಿನಲ್ಲಿ ಒಂದ್ ಮಾತ್ ನೆನಪಾಗುತ್ತೆ, ವರ್ಡ್ಸ್ವರ್ತ್ ಹೇಳ್ತಾನೆ, ಚೈಲ್ಡ್ ಇಸ್ ದ ಫಾದರ್ ಆಫ್ ದ ಮ್ಯಾನ್ ಅಂತ. ಆ ಮಾತನ್ನ ಅನೇಕ ಮಕ್ಕಳು ಅವಾಗವಾಗ ತೋರಿಸ್ತಾ ಇರ್ತಾರೆ, ನಮ್ಮ ಮನೆಗಳಲ್ಲಿ ನಮ್ಮ ಸುತ್ತಮುತ್ತಲು ತೋರಿಸ್ತಾ ಇರ್ತಾರೆ. ಪ್ರಾಂಜಲ್ ಕೂಡ ಅದನ್ನೇ ಹೇಳಿದ್ದಾರೆ ಅನ್ಸುತ್ತೆ, ಐ ಆಮ್ ಯುವರ್ ಚೈಲ್ಡ್ ಬಟ್ ಐ ಆಮ್ ಯುವರ್ ಫಾದರ್ ಅಂತ ಹೇಳಿ, ಹಾಗಾಗಿ ಹಿ ಹ್ಯಾಸ್ ಫಾದರ್ಡ್ ಯು ಅಂತ ಹೇಳ್ಬೋದು ನಾನು. ಅಂದ್ರೆ ತಾನೇ ಒಬ್ಬ ಪಾಲಕನಾಗಿ ನಿಮ್ಮನ್ನ ಇವತ್ತು ಗಟ್ಟಿಯಾಗಿ ನಿಲ್ಲಿಸಿದ್ದಾರೆ ಪ್ರಾಂಜಲ್. ಅನುರಾಧ ಅವರೇ, ಈಗ ನೀವು ಒಂದು ಬ್ಯಾಚ್ ಹಾಕೊಂಡಿದ್ದೀರಾ, ಅದು ಖಂಡಿತವಾಗಿಯೂ ಪ್ರಾಂಜಲಿಗೆ ಸಂಬಂಧಪಟ್ಟ ಆಗಿದೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಅದು ಹೇಗ್ ಸಿಗುತ್ತೆ ಮತ್ತೆ ಅದರಲ್ಲಿ ಏನಿದೆ, ಅದರ ಮಹತ್ವ ಏನು?
1: ಇದು ಗೌರವ ಪದಕ್ ಅಂತ. ಈ ಗೌರವ ಪದಕ್ನ ಕಮಿಷನ್ ಆಗೋ ಪ್ರತಿಯೊಂದು ಸೋಲ್ಜರ್ಗೂನು ಆರ್ಮಿನವ್ರು ಕೊಡ್ತಾರೆ. ಸೊ ಇದ್ರ ಮೇಲೆ ಮೇರಾ ಸಂತಾನ್ ದೇಶಕ್ಕೂ ಸಮರ್ಪಿತ ಅಂತ ಇನ್ಸ್ಕ್ರೈಬ್ ಮಾಡಿದ್ದಾರೆ. ಅಂಡ್ ಇದನ್ನ ಕಮಿಷನ್ ಆಗೋ ಹಿಂದಿನ ದಿವಸ ಒಂದು ಸೆರೆಮನಿ ಮಾಡಿ ಅದಕ್ಕೋಸ್ಕರ ಅಪ್ಪ ಅಮ್ಮಂಗೆ ಕೊಡ್ತಾರೆ. ಅಂಡ್ ಅದನ್ನ ಯಾವುದೇ ಒಂದು ಫಾರ್ಮಲ್ ಇವೆಂಟ್ಗೆ ಅಫಿಷಿಯಲ್ ಇವೆಂಟ್ಗೆ ಹಾಕೊಂಡು ಹೋಗುವಂತ ಇದು ಇರತ್ತೆ. ಸೊ ಇದು ಒಂಥರ ನಮ್ಮ ಮಗ ಅವನನ್ನ ದೇಶಕ್ಕೋಸ್ಕರ ಸಮರ್ಪಿಸಿದೀವಿ ಅಂತ ಹೇಳುವಂತಹ
2: ದ್ಯೋತಕ. 28 ವರ್ಷದ ಎಳೆಯ ವಯಸ್ಸಿನಲ್ಲಿ ಅವರು, ಮೊದಲೇ ನೀವೇ ಹೇಳದಾಗೆ, ಏರ್ಫೋರ್ಸ್ಗೆ ಸೇರ್ಬೇಕಾಗಿತ್ತು. ಆ ನಂತರ ಅವರು ಸೈನ್ಯಕ್ಕೆ ಅಂತೂ ತಾನು ಇರಲೇಬೇಕು ಅಂತ ಸೈನ್ಯದಲ್ಲಿ ಸೇರ್ಕೊಂಡ್ರು. ಆದ್ರೆ ಕೊನೆಗೆ ಅವರು ಹೋಗಿ ನಿಂತಿದ್ದು ಬಾನಲ್ಲಿನೇ ತಾರೆಯಾಗಿಯೇ ನಿಲ್ತಾರೆ. ಅವರು ಸದಾ ಕಾಲ ಅಲ್ಲಿ ಒಂದು ನಕ್ಷತ್ರವಾಗಿ ನಮ್ಗೆ ಭಾರತದ ಈ ಸೈನ್ಯದ ಇತಿಹಾಸ ಏನಿದೆ ಅದರಲ್ಲಿ ಸದಾ ಹೊಳೆಯುವಂತಹ ಒಂದು ನಕ್ಷತ್ರವಾಗಿ ಭಾರತದ ಬಾನಲ್ಲಿ ಯಾವತ್ತೂ ಇರ್ತಾರೆ. ಮತ್ತೆ ಭಾರತದ ಏನು ರಾಷ್ಟ್ರಧ್ವಜ ಹಾರ್ತಿರುವಾಗೆಲ್ಲ ನಮ್ಗೆ ಅಲ್ಲಿ ಇಂಥ ಪ್ರಾಂಜಲರು ಅನೇಕರು ಕಾಣ್ತಾರೆ. ಆ ಒಂದು ಧನ್ಯತೆ ಇವತ್ತು ನಮ್ಗೆ ನಿಮ್ ಜೊತೆ ಮಾತನಾಡಿದಾಗ ಆಗ್ತಾ ಇದೆ. ಅಂದ್ರೆ ಇಡೀ ದೇಶ ಹನಿಗಣ್ಣಾಗಿ ಅವರೆದುರು ಪ್ರಾಂಜಲ ಅಂದ್ರೆ ಬಹಳ ತುಂಬಾ ಶುದ್ಧವಾದ ಮನಸ್ಸು ಅಂತ. ಹಾಗೇನೆ ನಾವು ಕೈ ಮುಗಿದು ಜೋಡಿಸಿ ಹೇಳ್ತೀವಲ್ಲ, ಅದು ಕೂಡ ಒಂದು ರೀತಿಯ ಪ್ರಾಂಜಲ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಇಡೀ ದೇಶವೇ ಅವರೆದುರಿಗೆ ಪ್ರಾಂಜಲವಾಗಿ ನಿಂತಿದೆಯಲ್ಲ, ಅಂಥ ಒಂದು ಅಪ್ರತಿಮ ಹುತಾತ್ಮರ ಸಾಲಲ್ಲಿ ಪ್ರಾಂಜಲ್ ಇವತ್ತು ನಿಂತಿದ್ದಾರೆ. 2024 ಗಣರಾಜ್ಯೋತ್ಸವದ ದಿವಸ ಅವರಿಗೆ ಶೌರ್ಯ ಚಕ್ರ ರಾಷ್ಟ್ರಪತಿಗಳು ಕೊಡ್ತಾರೆ. ಅದನ್ನ ಅವರ ತಾಯಿ ಅನುರಾಧ ಅವರು ಹಾಗೂ ಅವರ ಪತ್ನಿ ಅದಿತಿ ಅವರು ತಗೊಳ್ತಾರೆ. ಇಬ್ರು ಅವರ ಜೀವನದ ಒಂದು ದೊಡ್ಡ ಅವಿಭಾಜ್ಯ ಅಂಗ. ಹಾಗಾಗಿ ನೀವಿಬ್ರು ಅದನ್ನ ತೆಗೆದುಕೊಂಡಿರೋದು ಒಂದ್ ರೀತಿ ದೊಡ್ಡ ರೂಪಕವಾಗಿ ನನಗೆ ಕಾಣಿಸ್ತಾ ಇದೆ. ಈ ಶೌರ್ಯ ಚಕ್ರ ನೀಡಿ ರಾಷ್ಟ್ರವೇ ಅವರಿಗೆ ಗೌರವವನ್ನ ಸಲ್ಲಿಸಿದೆ ಅಂತ ಅನ್ಸುತ್ತೆ. ನೀವು ಈಗ ಪ್ರಾಂಜಲ್ರ ಹೆಸರಿನಲ್ಲಿ

0: ನಡೆಸ್ತಾ ಇರುವಂತಹ ಅನೇಕ ಕಾರ್ಯಕ್ರಮಗಳು ಎಲ್ಲವೂ ಯಶಸ್ವಿಯಾಗಲಿ, ಮತ್ತೆ ಅದಕ್ಕೆ ನಮ್ಮ ಕೈಲಾದ ಸಹಾಯವನ್ನ ನಾವೆಲ್ಲರೂ ನಿಮ್ಮೊಂದಿಗೆ ಕೈಜೋಡಿಸಿ ಮಾಡ್ತೀವಿ. ಕೇಳ್ತಾ ಇರುವಂತಹ ಶ್ರೋತೃಗಳಲ್ಲೂ ಕೂಡ ಅನೇಕರು ಇದರಿಂದ ಸ್ಫೂರ್ತಿ ಪಡೆಯಬಹುದು. ಬಹಳ ತುಂಬಾ ಹೆಮ್ಮೆಯಿಂದ ನಾವು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮನ್ನ ನೋಡ್ತಾ ಇದ್ದೀವಿ. ನಮ್ ಜೊತೆ ಪ್ರಾಂಜಲ್ ಇಲ್ಲ ಅಂತ ನನಗೆ ಖಂಡಿತ ಅನಿಸ್ತಾ ಇಲ್ಲ. ನಮ್ ಜೊತೆಗೆ ಅವ್ರು ಇದ್ದಾರೆ, ನಿಮ್ ಮೂಲಕ ಅವ್ರ ಹತ್ರ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಅನ್ನುವಂತಹ ದೊಡ್ಡ ಸಮಾಧಾನ ಕೂಡ ಇದೆ. ನಿಮಗಿಬ್ಬರಿಗೂ ತುಂಬಾ ಧನ್ಯವಾದಗಳು. ನಮ್ಮ ಶ್ರೋತೃಗಳ ಜೊತೆಗೆ ನಿಮ್ಮ ಅನುಭವವನ್ನ, ನಿಮ್ಮ ಮುಂದಿನ ಕಾರ್ಯಗಳನ್ನ ಹೇಳಿದ್ರಿ, ಅದಕ್ಕಾಗಿ ನಿಮ್ಗೆ ಆಕಾಶವಾಣಿಯ ಎಲ್ಲ ಶ್ರೋತೃಗಳ ಪರವಾಗಿ ತುಂಬಾ ಧನ್ಯವಾದಗಳು. ಜೈ ಹಿಂದ್.
1: ಜೈ ಹಿಂದ್. ಭಾರತ ಮಾತಾ ಕೀ ಜೈ.
2: ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
2: वंदे मातरम प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम वन की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕೇಂದ್ರ ಗೃಹ ಸಚಿವಾಲಯ ರಾಜ್ಯ ಪೊಲೀಸ್ ಇಲಾಖೆಯ 17 ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ರಾಷ್ಟ್ರಪತಿ ಪದಕಗಳನ್ನು ಘೋಷಿಸಿದೆ. ಸಿಸಿಬಿಯ ಎಸಿಪಿ HN ಧರ್ಮೇಂದ್ರ ಅವರಿಗೆ ರಾಷ್ಟ್ರಪತಿ ವಿಶಿಷ್ಟ ಸೇವಾ ಪದಕ ಲಭಿಸಿದೆ. ಉಳಿದಂತೆ ರೈಲ್ವೆಯ ಎಸ್ಪಿ ಸಾರಾ ಫಾತಿಮಾ, ಕೆಎಸ್ಆರ್ಪಿ ಕಮಾಂಡೆಂಟ್ ಥಾಮಸ್ ಮ್ಯಾಥ್ಯೂ, ಬೆಂಗಳೂರು ಆಗ್ನೇಯ ಸಂಚಾರ ವಿಭಾಗದ ಎಸಿಪಿ ಮಹದೇವ್, ರಾಯಚೂರು DAR ಡಿವೈಎಸ್ಪಿ ಪರಮಾನಂದ್, ಮೈಸೂರು ಪೊಲೀಸ್ ತರಬೇತಿ ಶಾಲೆಯ ಷಣ್ಮುಗ ವರ್ಮ, ಬೆಳಗಾವಿ ಮಾಳಮಾರುತಿ ಠಾಣೆಯ ಬಾವುದ್ದೀನ್ ರುಕ್ಮುದ್ದೀನ್ ಸೇರಿದಂತೆ ಒಟ್ಟು 17 ಮಂದಿ ರಾಷ್ಟ್ರಪತಿ ಪದಕ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಮಹಿಳೆಯರಿಗೆ ಸಂಪುಟದಲ್ಲಿ ಸ್ಥಾನ ನೀಡಿಲ್ಲ ಎಂದು ಆರೋಪಿಸಿ ಬಿಜೆಪಿ ಶಾಸಕರು ಹಾಗೂ ಪರಿಷತ್ ಸದಸ್ಯರು ಇಂದು ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕಾಂಗ್ರೆಸ್ ಪಕ್ಷವು ಮಹಿಳಾ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ರಾಜ್ಯದ ಇತಿಹಾಸದಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲದ ಮೊದಲ ಸಚಿವ ಸಂಪುಟ ಇದಾಗಿದೆ. ಈ ಸರ್ಕಾರದಲ್ಲಿ ಮಹಿಳೆಯರಿಗೆ ಆದ್ಯತೆ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 50% ಮಹಿಳೆಯರಿದ್ದರು ಸರ್ಕಾರ ಮಹಿಳೆಯರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ನಿರಾಕರಿಸುವ ಮೂಲಕ ಮಹಿಳೆಯರನ್ನು ಅವಮಾನಿಸಿದೆ ಎಂದು ಆರೋಪಿಸಿದ್ದಾರೆ. ವಸತಿ ಖಾತೆ ಸಚಿವ ಜಮೀರ್ ಅಹ್ಮದ್ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದಿಂದ ವಿನಾಯಿತಿ ನೀಡುವಂತೆ ಮಾಡಿರುವ ಮನವಿಯನ್ನು ಬಿಜೆಪಿ ಖಂಡಿಸಿದೆ. ಸಚಿವ ಸಂಪುಟದಿಂದ ಅವರನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದೆ. ತ್ರಿವರ್ಣ ಧ್ವಜಾರೋಹಣದಿಂದ ವಿನಾಯಿತಿ ಕೋರಿದ ಜಮೀರ್ ಅಹ್ಮದ್ ಅವರ ನಿರ್ಧಾರವು ದೇಶಕ್ಕೆ ತೋರಿದ ಅಗೌರವ ಎಂದು ಟೀಕಿಸಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರ ಕರೆಯಂತೆ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗಾ ಅಭಿಯಾನ ರಾಜ್ಯದ ವಿವಿಧೆಡೆ ನಡೆಯಿತು. ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಪ್ರತಿಯೊಬ್ಬ ನಾಗರಿಕನೂ ಒಂದು ದೇಶ ಒಂದು ಕುಟುಂಬ ಎಂಬ ಭಾವನೆಯಿಂದ ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಮನವಿ ಮಾಡಿದರು. ಹುಬ್ಬಳ್ಳಿಯ ಉಣಕಲ್ ಕೆರೆಯಲ್ಲಿ ಜಿಲ್ಲಾಡಳಿತ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಹಯೋಗದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ತಿರಂಗ ಓಟ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಗ್ನಿಶಾಮಕ ದಳದವರು ಉಣಕಲ್ ಕೆರೆಯಲ್ಲಿ ತಿರಂಗ ಧ್ವಜ ಪ್ರದರ್ಶಿಸಿದರೆ ಮಲಕಂಬ ವಿದ್ಯಾರ್ಥಿಗಳು ವಿವಿಧ ಆಸನಗಳನ್ನು ಪ್ರದರ್ಶನ ಮಾಡಿದರು. ಹಾನಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀನಿವಾಸ ಮಾನೆ ಅವರನ್ನು ಕರ್ನಾಟಕದ ಗೃಹಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಸದ್ಯ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿರುವ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಮಂಡಳಿಯ ಅಧ್ಯಕ್ಷರಾಗಿದ್ದರು. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಶ್ರೀನಿವಾಸ ಮಾನೆ ಅವರಿಗೆ ಈಗ ಗೃಹಮಂಡಳಿಯ ಹೊಣೆ ನೀಡಲು ಮುಖ್ಯಮಂತ್ರಿ ಮುಂದಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಅವಿರೋಧ ಆಯ್ಕೆ, ಮೇಲ್ಮನೆ ಸಭಾಪತಿಯಾಗಿ ಸಲೀಂ ಅಹ್ಮದ್ ನೇಮಕ. ರಾಜ್ಯದ ಅಭಿವೃದ್ಧಿಗೆ ಆಡಳಿತ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ವಿಕಸಿತ ಭಾರತ್ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನದಲ್ಲಿ ಕೂಲಿ ಹಣ ಪಾವತಿಸದಿದ್ದರೆ ಕ್ರಮ, ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದ 17 ಪೊಲೀಸ್ ಅಧಿಕಾರಿಗಳಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪದಕ ಗೌರವ. ಹಾಗೂ ಮಹಿಳೆಯರಿಗೆ ಸಂಪುಟದಲ್ಲಿ ಸಿಗದ ಸ್ಥಾನ, ಸರ್ಕಾರದ ವಿರುದ್ಧ ವಿಧಾನಸೌಧದಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಈ ಸ್ವಾತಂತ್ರ್ಯ

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಕೇಸರಿ ಬಿಳಿ ಹಸಿರು ತ್ಯಾಗ ಶಾಂತಿ ಸತ್ಯದ ಹೆಸರು. ನಮ್ಮೆಲ್ಲರ ಏಕತೆಗೆ

0: ಒಂದೇ ಉಸಿರು, ತ್ರಿವರ್ಣ ಧ್ವಜ ಹಾರಿಸಿ ಕೂಗಿ ಹೇಳೋಣ ನಾವು ಭಾರತೀಯರು. ಆಗಸ್ಟ್ 15ರಂದು ಪ್ರತಿ ಮನೆಯ ಮೇಲೆ ಹಾರಾಡಲಿ ಐಕ್ಯತೆಯ ಸಂಕೇತವಾದ ರಾಷ್ಟ್ರಧ್ವಜ.
1: ಹರ್ ಘರ್ ತಿರಂಗ,
2: ಘರ್ ಘರ್ ತಿರಂಗ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಒಂದು ಸಣ್ಣ ಕಿರಾಣಿ ಅಂಗಡಿ ನಡೆಸಿರ್ತಾರೆ ಕೆಲವೊಬ್ರು, GST ನಂಬರ್ ಲಾಗೂ ಆಗತ್ತಾ, GST ನಂಬರ್ ನಾನು ತಗೊಂಡಿದ್ದೀನಿ ಅಂತೆಲ್ಲ ಅವರು ಹೇಳ್ತಿರ್ತಾರೆ. ಪಾಪ ಸಣ್ಣ ಅಂಗಡಿ ಆದರೂ ಕೂಡ ಹೇಳ್ತಿರ್ತಾರೆ, ಅದು ಹೌದಾ? ಅವರಿಗೂ ಏನಾದರೂ GST ನಂಬರ್ ಅವಶ್ಯಕತೆ ಇದೆಯಾ?
2: ನೋಡಿ, ಈಗ ಅಂಗಡಿಯಲ್ಲಿ ಯಾವುದೇ ಸಾಮಾನನ್ನು ಖರೀದಿಸುವಾಗ ಒಟ್ಟು ಬೆಲೆಯಲ್ಲಿ GST ತೆರಿಗೆ ಸೇರಿರುವಂತದ್ದು. ಉದಾಹರಣೆಗೆ ನೀವೊಂದು 100 ರೂಪಾಯಿಯ ಸಾಮಾನನ್ನು ತೆಗೆದುಕೊಂಡ್ರೆ ಅದಕ್ಕೆ 18% ಅಂದ್ರೆ 118 ರೂಪಾಯಿ ತೆರಿಗೆ ಸೇರಿ ನಿಮ್ಮ ಜೇಬಿನಿಂದ ಹೋಗುತ್ತದೆ ಅಂತ ಇಟ್ಕೊಳ್ಳೋಣ. ಆದರೆ ನಿಮಗೆ ಈ GST ನಂಬರ್ ಇದ್ದರೆ ಆ 18 ರೂಪಾಯಿ ಸರ್ಕಾರ ನಿಮಗೆ ವಾಪಸ್ ಕೊಡಬಹುದು. ಇದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿ ಈ ಟ್ಯಾಕ್ಸ್ ವ್ಯವಹಾರದಲ್ಲಿ ಕರೀತಾರೆ. ಅಂದರೆ ನೀವು ಖರೀದಿಸುವಾಗ ಕಟ್ಟಿದ ತೆರಿಗೆ ನೀವು ಮಾರಾಟ ಮಾಡುವಾಗ ಕಟ್ಟಬೇಕಾದ ತೆರಿಗೆಯಿಂದ ಕಳೆಯಬಹುದು. ಈ ಖರ್ಚು ನೇರವಾಗಿ ಕಡಿಮೆ ಆಗುತ್ತದೆ. ಇನ್ನೊಂದು ಪ್ರಯೋಜನ ಏನಂದ್ರೆ, GST ನಂಬರ್ ಇರುವಂತಹ ಅಂಗಡಿದಾರರಿಗೆ ದೊಡ್ಡ ದೊಡ್ಡ ಕಂಪನಿಗಳು ಅಥವಾ ಸಗಟು ವ್ಯಾಪಾರಿಗಳು ಕಡಿಮೆ ಬೆಲೆಗೆ ಸಾಮಾನನ್ನು ಕೊಡಲು ಮುಂದೆ ಬರುತ್ತಾರೆ. ಯಾಕೆಂದ್ರೆ ಅವರಿಗೆ ಕೂಡ ನಿಮ್ಮ GST ನಂಬರ್ ಇಂದ ಉಪಯೋಗ ಆಗಬಹುದು.
1: GST ಅಂತ ಎಲ್ಲ ಜೊತೆಯಲ್ಲಿ ಇದ್ದೇ ಇರುತ್ತೆ.
2: ಹೌದು,
1: ಹಾಗಾಗಿ GST ಎಲ್ಲ ಸೇರಿ ಅಂತ ಒಂದು ಮೊತ್ತ ಇರುತ್ತದೆ. ಸೇರಿದ್ರೆ ನಿಮಗೆ ಕಡಿಮೆ ಆಗಬೇಕು.
2: ಕಡಿಮೆ ಆಗಬೇಕು.
1: GST ಪ್ರತ್ಯೇಕ ಅಂತಂದ್ರೆ ಜಾಸ್ತಿ
2: ಆಗುತ್ತೆ.
1: ಹಾಗಾಗಿ GST ಇದ್ರೆ ಒಳ್ಳೇದು. GST ಇದ್ದಲ್ಲಿ ನಿಮ್ಮ ಸಾಮಾನುಗಳನ್ನು ತಗೊಂಡ್ರೆ ಇನ್ನೂ ಒಳ್ಳೇದೇ ಅಂತ
2: ಒಳ್ಳೇದು
1: ಅಲ್ವಾ?
2: ಹೌದು. ಇದರಿಂದ ಇನ್ನೊಂದು ಉತ್ತಮ ಬೆಳವಣಿಗೆ ಏನಂದ್ರೆ, GST ಬಗ್ಗೆ ಈಗ ನನ್ನ ಅಂಗಡಿ ಚಿಕ್ಕದು, ನಾನು ಕೂಡ GST ಕಟ್ಟಲೇಬೇಕೆ ಅಂತ ಎನ್ನುವಂತ ಪ್ರಶ್ನೆ ಇದ್ರೆ, ವಾರ್ಷಿಕ ವಹಿವಾಟು 40 ಲಕ್ಷದ ಒಳಗಿದ್ರೆ ಅಲ್ಲಿ GST ಏನು ಕಡ್ಡಾಯ ಅಲ್ಲ. ಆದರೆ ಐಚ್ಛಿಕವಾಗಿ ನೋಂದಣಿ ಮಾಡಿಕೊಂಡ್ರೆ ನಾನು ಈಗಾಗಲೇ ಹೇಳಿದಾಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಪ್ರಯೋಜನವನ್ನು ನೀವು ಪಡ್ಕೊಳ್ಬಹುದು.
1: ಅಂದ್ರೆ ಸಣ್ಣ ಸಣ್ಣ ಅಂಗಡಿ ಇರ್ತದಲ್ಲ ಸರ್, ತುಂಬಾ ಕಡಿಮೆ ವ್ಯವಹಾರ ಇರ್ತದೆ, ಅಲ್ಲಿ GST ಏನು ಬೇಕಾಗಿಲ್ಲ.
2: ಬೇಕಾಗಿಲ್ಲ. ಆದರೆ 40 ಲಕ್ಷದ ವರೆಗಿನ ವ್ಯವಹಾರದಕ್ಕೆ ಅಗತ್ಯ ಇಲ್ಲ. ಅಂದ್ರೆ ನಿಮಗೆ ಐಚ್ಛಿಕವಾಗಿ ಅದನ್ನು ಮಾಡಿಕೊಂಡ್ರೆ ನಿಮಗೆ ಕೆಲವು ಪ್ರಯೋಜನಗಳನ್ನು ಮುಂದಕ್ಕೆ ಪಡ್ಕೊಳ್ಬಹುದು.
1: ಸರಿ ಸರಿ ಸರಿ. GST ನೋಂದಣಿಯನ್ನು ನಾವು ಆನ್ಲೈನ್ನಲ್ಲಿ ಮಾಡಿಸ್ಕೋಬಹುದಾ?
2: ಹೌದು, GST ನೋಂದಣಿ ಸಂಪೂರ್ಣ ಉಚಿತ ಆಗಿರುವಂಥದ್ದು. ಇದು GST.gov.in ಅನ್ನುವಂಥ ವೆಬ್ಸೈಟಲ್ಲಿ ಅಥವಾ ನೀವು ಹತ್ತಿರದ ಲೆಕ್ಕ ಪರಿಶೋಧಕರಲ್ಲಿ GST ಸೇವಾ ಕೇಂದ್ರಗಳಲ್ಲಿ ಸಹಾಯ ಪಡ್ಕೊಂಡು ಅಲ್ಲಿ ಆನ್ಲೈನ್ನಲ್ಲಿ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ 3-7 ದಿವಸದೊಳಗಡೆ ಈ GST ನಂಬರ್ ಸಿಗ್ತದೆ.
1: ಸಿಗುತ್ತಲ್ಲ?
2: ಸಿಗುತ್ತೆ.
1: ತುಂಬ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ತಾವು ಈ ಬಗ್ಗೆ ಬಹಳ ಒಂದು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
1: वंदे मातरम प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम वन की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, ವಂದೆ ಮಾತರಂ.
2: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸಮಯ ಸರಿಯಾಗಿ 3:39 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಹೊಂಬೆಸಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಹೊಂಬೆಸಲು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು ಯಾವ ವಿಷಯವಾಗಿ ಅಂತ ಅಂದ್ರೆ, ವಿಷಯ ಏನ್ರಿ, ಪ್ರಶ್ನೆನೇ ಅಲ್ವಾ? ಪ್ರಶ್ನೆ ಏನು, ಮೊದಲನೇ ಪ್ರಶ್ನೆನ ಕೇಳ್ಬಿಡಿ. ಸೊ ಕ್ವೆಶನ್ ಪೇಪರ್ ರೆಡಿ ಇದ್ರೆ ಉತ್ತರ ಕೊಡಕ್ ನಾವು ರೆಡಿ ಅಂತ ಹೇಳಿದೀರಿ. ಸೊ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ ಅಂತ ಹೇಳ್ತಾರೆ, ಯಾರನ್ನ ಕರೀತಾರೆ? ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ನೀವು ನಮಗೆ ಉತ್ತರ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನ ಬಿಲ್ಲು 101.3. ನಿಮ್ ಜೊತೆ ಆಗಿರೋದು ನಾನು ಮಧು ಚೈತ್ರ.

ಸಮಯ ಸರಿಯಾಗಿ 3:45 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇವತ್ತು ನಾನು ಕೇಳಿದ ಮೊದಲನೇ ಪ್ರಶ್ನೆ, ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ. ಸರಿಯಾದ ಉತ್ತರ ಕೊಟ್ಟವರು ರಾಧಾಕೃಷ್ಣ ಚಲಹಳ್ಳಿ ಮೊದಲನೆಯವರಾಗಿ ಅಭಿನಂದನೆಗಳು. ರಾಬರ್ಟ್ ಬ್ರೂಸ್ ಫುಟೆ ಇದು ಸರಿಯಾದ ಉತ್ತರ ಆಗಿತ್ತು. ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನೇತ್ರಾ ಕೆಂಗೇರಿಯಿಂದ ಮತ್ತೆ ಬಿಂದು ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಬೆಂಗಳೂರಿಂದ

0: ಮತ್ತೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮಾಗಡಿ ರೋಡಿಂದ ಶ್ರೀನಾಥ್ ಅವರು, ಜೊತೆಗೆ ಎನ್ಜಿ ಬಸವರಾಜು ಚಿತ್ರದುರ್ಗದಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಇಂದ ಸಂದೇಶನ ಕಳಿಸಿ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ಅವರ ಜೊತೆಗೆ ಗೀತಾ ಜೋಶಿ ಕಲಬುರಗಿಯಿಂದ, ಬಿಎಂ ವಿಶ್ವನಾಥ್ ರಾಮನಗರದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜಯರಾಮ್ ಟೈಲರ್ ಮತ್ತೆ ಸುಭಾಷ್ ಪಾಲೇಕರ್, ಸುಜಾತಾ ಆರ್ ಗಣೇಶ್ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿಲ್ಲ. ಮತ್ತೆ ಶ್ವೇತಾ ಅವರು, ಜೊತೆಗೆ ರಾಜ್ಕುಮಾರ್ ಕತ್ರಿಕಿ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಹರೀಶ್ ಮಲ್ಲೇಶ್ವರಂ ಇಂದ ಮತ್ತೆ ಸರಿಯಾದ ಉತ್ತರ ಕೊಟ್ಟವರು ಇಷ್ಟೇ ಜನ. ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದೆ. ಸರಿಯಾದ ಉತ್ತರನೂ ಕೂಡ ನಾನು ಈಗಾಗಲೇ ಹೇಳಿದ್ದೆ, ಬ್ರಿಟಿಷ್ ಭೂವಿಜ್ಞಾನಿ ಮತ್ತೆ ಪುರಾತತ್ವ ಶಾಸ್ತ್ರಜ್ಞ ರಾಬರ್ಟ್ ಬ್ರೂಸ್ ಫೂಟ್ ಇವರನ್ನ ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಕರೀತಾರೆ. ಬ್ರಿಟಿಷ್ ಅಧಿಕಾರಿಯವರು 1863 ಭಾರತದಲ್ಲಿ ಮೊದಲನೇ ಪ್ರಾಗೈತಿಹಾಸಿಕ ಕಲ್ಲಿನ ಒಂದು ಸಾಧನವನ್ನ, ಅಂದ್ರೆ ಹ್ಯಾಂಡ್ ಆಕ್ಸ್, ಇದನ್ನ ಮದ್ರಾಸಿನ ಹತ್ರ ಒಂದ್ ಕಡೆ ಪತ್ತೆ ಹಚ್ಚದ್ರಂತೆ. ಈ ಮೂಲಕ ಭಾರತದ ಶಿಲಾಯುಗದ ಇತಿಹಾಸಕ್ಕೆ ಬುನಾದಿನ ಹಾಕಿದವರು ಇವರು, ರಾಬರ್ಟ್ ಬ್ರೂಸ್ ಫೂಟ್ ಅನ್ನೋಂಥವರು. ಆದ್ರಿಂದ ಇವರನ್ನ ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಕರೀತಾರೆ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
3: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
4: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ, ಫ್ರೀಡಂ ರಿದಮ್ಸ್, ಅ ಸಿಂಫನಿ ಆಫ್ ಫ್ರೀಡಂ. ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಹಾಗೂ ರಾಗಂ 24x7 ಡಿಟಿಎಚ್ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ, ಬೆಂಗಳೂರು. ಬನ್ನಿ, ದೇಶದ ಸ್ವಾತಂತ್ರ್ಯದ ಸಂಭ್ರಮವನ್ನು ಒಟ್ಟಾಗಿ ಆಚರಿಸೋಣ. ನಮ್ಮ ತಾಯ್ನಾಡಿಗೆ ಸಂಗೀತ ಲಯದಲ್ಲಿ ಗೌರವ ಸಲ್ಲಿಸೋಣ.

ಈ ಧ್ವನಿ ಯಾರದ್ದು ಅನ್ನೋ ಪ್ರಶ್ನೆ ನಂದು. ಈ ಆಡಿಯೋ ಬಟನ್ನ ಕೇಳಿದ್ರಲ್ಲ, ಈ ಧ್ವನಿ ಯಾರದ್ದು ಅನ್ನೋ ಪ್ರಶ್ನೆ. ಪ್ರಶ್ನೆಗೆ ನೀವು ನಮಗೆ ಉತ್ತರಿಸಬೇಕಾಗಿರೋದು 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಉತ್ತರ ಕೊಟ್ಟವರು ತುಂಬಾ ಅಂದ್ರೆ ತುಂಬಾ ಕಡಿಮೆ ಜನ ಇದ್ದಾರೆ. ಯಾರು ಯಾರು ಯಾರು ಅಂತ ಹುಡುಕುವಂತಹ ಪರಿಸ್ಥಿತಿ ನನ್ನದಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರು ಸರಿಯಾದ ಉತ್ತರನ ಕೊಟ್ಟವರು, ಅವರ ಜೊತೆಗೆ ಅವರೊಬ್ಬರೇ ಬಿಂದು ಪ್ರಕಾಶ್, ಅಭಿನಂದನೆಗಳು ನಿಮಗೆ ಅಂತ ಹೇಳ್ತಾ ಸಮಯ ಸರಿಯಾಗಿ 3:56 ಆಗಿದೆ. ನಾನು ಆ ಆಡಿಯೋ ಬಿಟ್ಟನ್ನ ಮತ್ತೊಮ್ಮೆ ಕೇಳಿಸ್ತಾ ಇದ್ದೀನಿ.

ಈ ಧ್ವನಿಯನ್ನ ನಾನು ಕೇಳಿಸಿ ಯಾರ ಧ್ವನಿ ಇದು ಅಂತ ಕೇಳಿದ್ದೆ. ಇದು ಯಾರ ಧ್ವನಿ ಅಂತ ನಾನು ಕೇಳಿದ ತಕ್ಷಣ ಸರಿಯಾದ ಉತ್ತರ ಬಿಂದು ಪ್ರಕಾಶ್ ಅವರು ಕೊಟ್ಟಿದ್ರು. ಪಂಚಮಹಳ್ಳಿ ಬಂಡಿ ಅವರ ಧ್ವನಿ ಇದಾಗಿತ್ತು. ಪಂಚಮಹಳ್ಳಿ ಬಂಡಿ ಅವರು ಅಂತ ಅಂದ ಕೂಡಲೇ ನಮಗೆ ನೆನಪಾಗದವ್ರು ಚಿಕ್ಕ ವಯಸ್ಸಲ್ಲೇ ಅನೇಕ ಶ್ರವ್ಯ ಮಾಧ್ಯಮಗಳಲ್ಲಿನ ಹಾಡುಗಳಿಗೆ, ಅಂದರೆ ಪುಟ್ಟ ಮಗ ಹುಡುಗ ಇದ್ದಾಗಲೇ ಬಾಲಧ್ವನಿಯಲ್ಲಿ ಅನೇಕ ಹಾಡುಗಳನ್ನು ಹಾಡಿದರು. ಜೊತೆಗೆ ನಾವು ಎಷ್ಟೊಂದು ಧಾರಾವಾಹಿಗಳಲ್ಲೂ ಅಭಿನಯ ಮಾಡಿರೋದನ್ನು ಅವರನ್ನ ನೋಡಬಹುದು. ಆಕಾಶವಾಣಿ ಮತ್ತು ದೂರದರ್ಶನದ ಬಿಹೈ ಕಲಾವಿದರು ಅನ್ನೋ ಮಾನ್ಯತೆಯನ್ನು ಪಡೆದವರು ಪಂಚಮಹಳ್ಳಿ ಬಂಡಿ ಅವರು. ಸುಗಮ ಸಂಗೀತ ಕ್ಷೇತ್ರದ ಒಂದು ಅದ್ಭುತವಾದ ಪ್ರತಿಭೆ ಪಂಚಮಹಳ್ಳಿ ಬಂಡಿ ಅವರ ಧ್ವನಿಯನ್ನು ನಾನು ಇವತ್ತು ಕೇಳಿಸಿದ್ದೆ ನಿಮಗೆ. ಇದು ಇವತ್ತಿನ ಹೊಂಬಿಸಲು ಕಾರ್ಯಕ್ರಮ ಆಗಿತ್ತು. ಸಮಯ ಸರಿಯಾಗಿ 3:57. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಸಮಯ 4:06 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ವಿಸ್ಮಯವಾದ ಜಗತ್ತು, ವಿಸ್ಮಯ ಜಗತ್ತಿಗೆ ನೀವೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಇವತ್ತಿನ ಈ ವಿಸ್ಮಯ ಜಗತ್ತಿನಲ್ಲಿ ಒಂದಷ್ಟು ವಿಸ್ಮಯಕಾರಿ ವಿಷಯಗಳನ್ನ ನಾನು ಹೇಳ್ತೀನಿ, ಜೊತೆಗೆ ನಿಮಗೂ ಕೂಡ ವಿಸ್ಮಯಕಾರಿ ವಿಷಯಗಳು ಗೊತ್ತಿದ್ರೆ ಖಂಡಿತ ಹೇಳಿ. ಒಂದಿಷ್ಟು ವಿಷಯಗಳು ಪದೇ ಪದೇ ಅದೇ ವಿಷಯಗಳಾಗತ್ತೆ, ಅದೇ ತಪ್ಪುಗಳಾಗತ್ತೆ, ಅದೇ ಸಮಸ್ಯೆಗಳಾಗತ್ತೆ ಅಂದರೆ ಯಾರಿಗಾದರೂ ಗಾಬರಿ ಆಗತ್ತೆ ಅಲ್ವಾ? ಅಂಥ ಒಂದು ಘಟನೆಯನ್ನು ನಾನು ಹೇಳ್ತೀನಿ. ಯಾವ ಘಟನೆ ಅದು, ಏನು ವಿಷಯ ಅದು, ಎಲ್ಲದನ್ನೂ ಕಾತರತೆಯಿಂದ ಕೇಳ್ತಾ ಇರಿ, ಜೊತೆಗೆ ಈ ಹಾಡುಗಳನ್ನು ಕೇಳ್ತಾ ಇರಿ. ನಿಮ್ಮ ಜೊತೆ ಆಗಿರೋದು ನಾನು ಮಧು ಚೈತ್ರ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 4:16 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲುಕ್ 101.3. ಒಂದಿಷ್ಟು ನಿಗೂಢ ವಿಷಯ, ವಿಚಿತ್ರ ಅಥವಾ ಏನು ವಿಸ್ಮಯಕಾರಿ ವಿಷಯಗಳನ್ನ ಹೇಳುವಂತಹ ಸಮಯ ಇದು. ಕಂಡು ಕೇಳರಿಯದ ಒಂದಿಷ್ಟು ಕಾಕತಿ ತಾಳಿಯ ಘಟನೆಗಳು ನನಗೆ ಒಂದು ಸಿಕ್ತು. ಏನಂದ್ರೆ ಸುಮಾರು 250 ವರ್ಷಗಳ ಅವಧಿಯಲ್ಲಿ, ಅಂದರೆ ಒಂದು 200-250 ವರ್ಷಗಳ ಅವಧಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ತುಂಬಾ ವಿಚಿತ್ರವಾಗಿದೆ. ಏನಂದ್ರೆ ವೇಲ್ಸ್ ಕರಾವಳಿ

ಆಚೆಗಿನ ಮೆನಾಯ್ ಅನ್ನೋ ಒಂದು ಜಲಸಂಧಿ ಇರುತ್ತೆ, ಅಲ್ಲಿ ಮೂರು ಸಲ ಈ 200 ವರ್ಷಗಳಲ್ಲಿ 3 ಸಲ ಹಡಗು ಮುಳುಗ ಹೋಗುತ್ತೆ. 3 ಬಾರಿನೂ ಮುಳುಗಿದ ದಿನಾಂಕ ಒಂದೇ. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಷಯ ಏನಂದ್ರೆ ಇದ್ರ ಬಗ್ಗೆ, ಮೊದಲನೇ ಸಲ ಒಂದು ಹಡಗು ಮುಳುಗ್ತು ಅದು 1664 ಡಿಸೆಂಬರ್ 5 ತಾರೀಕು ಮುಳುಗ್ತು. ಹಡಗಲ್ಲಿ 81 ಜನ ಪ್ರಯಾಣಿಕರಿದ್ರು, ಎಲ್ಲರೂ ಮುಳುಗ ಹೋದ್ರು, ಆದ್ರೆ ಉಳಿದುಕೊಂಡವನು ಒಬ್ಬನೇ ಒಬ್ಬ. ಅವನ ಹೆಸರು ಹ್ಯೂವಿಲಿಯಮ್ಸ್ ಅಂತ ಅವನ ಹೆಸರು. ಇನ್ ಎರಡನೇ ಬಾರಿ ಇನ್ನೊಂದು ಹಡಗು ಅದೇ ಜಲಸಂಧಿಯಲ್ಲಿ ಮುಳುಗ್ತು, ಆದ್ರೆ ಅದು ಮುಳುಗಿದ್ದು ಈ ಹಿಂದಿನ ಹಡಗು ಮುಳುಗ್ತಲ್ಲ ಅದಾದ್ಮೇಲೆ 121 ವರ್ಷಗಳ ನಂತರ. ಅವತ್ತು 1785 ಡಿಸೆಂಬರ್ 5 ತಾರೀಕು. ಅಂದ್ರೆ ಹಿಂದಿನ ಮೊದಲನೇ ಹಡಗು ಮುಳುಗಿದ್ದು 1664 ಡಿಸೆಂಬರ್ 5 ತಾರೀಕು, ಎರಡನೇ ಹಡಗು ಮುಳುಗಿದ್ದು 1785 ಡಿಸೆಂಬರ್ 5 ತಾರೀಕು. ಒಬ್ಬನ ಹೊರತು ಅಲ್ಲಿ ಇನ್ನೆಲ್ಲ ಪ್ರಯಾಣಿಕರು ಮುಳುಗಿ ಸತ್ತೋದ್ರು, ಉಳಿದವನು ಒಬ್ಬನೇ ಒಬ್ಬ. ಅವನ ಹೆಸರು ಕೂಡ ಹ್ಯೂ ವಿಲಿಯಮ್ಸ್ ಅಂತ. ಎರಡು ಹಡಗುಗಳು ಅದೇ ಪ್ರದೇಶದಲ್ಲಿ ಒಂದೇ ತಿಂಗಳ ಅದೇ ತಾರೀಕಿನಂದು ಮುಳುಗೋಯ್ತು. ಅಂತದೇನು ದೊಡ್ಡ ವಿಷಯ ಅಲ್ಲದೆ ಇರಬಹುದು, ದೊಡ್ಡ ವಿಷಯ ಏನು ಅಂತಾನು ಹೇಳ್ತೀನಿ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

ಸಮಯ. ಹೌದು, ನಿಗೂಢಗಳನ್ನ ಪತ್ತೆ ಹಚ್ಚುವಂತಹ ಸಮಯ ಇದು. ಒಂದಿಷ್ಟು ನಿಗೂಢದ ವಿಷಯಗಳನ್ನ ಹೇಳ್ತಾ ಇದ್ದೆ ನಾನು. ಏನಂದ್ರೆ, ಕಾಕತಾಳೀಯ ಘಟನೆಗಳು ಅನ್ನೋದು ಹೆಂಗಿರುತ್ತೆ ಅಂದ್ರೆ, ಒಂದೇ ಹಡಗುಗಳು ಬೇರೆ ಬೇರೆ ಆದರೂ ಕೂಡ ಒಂದೇ ದಿನಾಂಕದಲ್ಲಿ ಮುಳುಗಿದಂತಹ ಹಡಗುಗಳ ಬಗ್ಗೆ, ಎರಡು ಹಡಗಿನ ಬಗ್ಗೆ ಹೇಳಿದ್ದೆ. ಮೊದಲನೇ ಬಾರಿ ಮುಳುಗಿದ್ದು 1664 ಡಿಸೆಂಬರ್ 5ನೇ ತಾರೀಕು. 81 ಪ್ರಯಾಣಿಕರಿದ್ದ ಆ ಹಡಗಿನಲ್ಲಿ, ಎಲ್ಲರೂ ಸತ್ತು ಹೋಗ್ತಾರೆ, ಒಬ್ಬನೇ ಒಬ್ನು ಉಳಿತಾನೆ, ಅವನ ಹೆಸರು ಹೂ ವಿಲಿಯಮ್ಸ್ ಅಂತ. ಎರಡನೇ ಬಾರಿ ಅಂದರೆ ಅದು 1785 ಡಿಸೆಂಬರ್ 5ನೇ ತಾರೀಕೆ ಆ ಹಡಗು ಕೂಡ ಮುಳುಗುತ್ತೆ. ಅದು 121 ವರ್ಷಗಳ ನಂತರ ಅದಾದ್ಮೇಲೆ ಅಲ್ಲೂ ಕೂಡ ಒಬ್ಬನ ಹೊರತು ಇನ್ನೆಲ್ಲ ಪ್ರಯಾಣಿಕರು ಮುಳುಗಿ ಸತ್ತು ಹೋಗ್ತಾರೆ. ಆ ಉಳಿದವನ ಹೆಸರು ಕೂಡ ಹೂ ವಿಲಿಯಮ್ಸ್ ಅಂತ. ಎರಡು ಹಡಗುಗಳು ಅದೇ ಪ್ರದೇಶದಲ್ಲಿ ಒಂದೇ ತಿಂಗಳ ಅದೇ ತಾರೀಕಿನಿಂದ ಮುಳುಗಿತ್ತು ಅಂತದ್ದೇನು ದೊಡ್ಡ ವಿಷಯ ಅಲ್ಲದೆ ಇರಬಹುದು. ಪ್ರತಿ ಸಲ ಹಡಗು ಮುಳುಗದಾಗ್ಲೂ ಒಬ್ಬನೇ ಉಳಿದು ಅವರಿಬ್ರು ಹೆಸರುನು ಹೂ ವಿಲಿಯಮ್ಸ್ ಅನ್ನೋದು ಸ್ವಲ್ಪ ಭಯ ಹುಟ್ಟಿಸುತ್ತೆ. ಆದರೆ ಕತೆ ಇಷ್ಟಕ್ಕೆ ಮುಗಿಲಿಲ್ಲ ಕಣ್ರಿ. 1860 ಡಿಸೆಂಬರ್ 5ನೇ ತಾರೀಕು ಮತ್ತೊಂದು ಹಡಗು ಮೆನಾಯ್ ಜಲಸಂಧಿಯಲ್ಲಿ ಮುಳುಗುತ್ತೆ. ಪ್ರಯಾಣಿಕರು 25 ಜನರ ಪೈಕಿ 24 ಜನ ಮುಳುಗಿ ಸತ್ತು ಹೋಗ್ತಾರೆ. ಉಳಿದವನು ಒಬ್ಬನೇ. ಮತ್ತೆ ಅವನ ಹೆಸರೇನು ಹೇಳಿ? ಅವನ ಹೆಸರು ಕೂಡ ಹೂ ವಿಲಿಯಮ್ಸ್ ಅಂತ ಆಗಿತ್ತು. ಇದೊಂಥರ ವಿಚಿತ್ರವಾದ ಘಟನೆ. ಯಾಕಂದ್ರೆ ಪ್ರತಿ ಸಲ ಮುಳುಗಿದ್ದು ಅದೇ ಡೇಟ್ಗೆ, ಉಳಿದವನು ಒಬ್ಬನೇ ವ್ಯಕ್ತಿ, ಆ ವ್ಯಕ್ತಿಯ ಹೆಸರು ಕೂಡ ಸೇಮ್ ಒಂದೇ ಆಗಿತ್ತು, ಹೂ ವಿಲಿಯಮ್ಸ್ ಅಂತ. ಇದೊಂಥರ ವಿಚಿತ್ರವಾದ ಘಟನೆಯೇ ಸರಿ. ರಾತ್ರಿ ವೇಳೆ ನಾಯಿಗಳು ಆಕಾಶ ನೋಡ್ತಾ ಬೊಗಳ್ತವೆ, ಯಾರ್ದೋ ಸಾವಾಗತ್ತೆ ಅನ್ನೋ ಸೂಚನೆ ಕೊಡ್ತವೆ. ಶ್ವಾನಗಳು ಇದು ಹೇಗೆ ಸಾಧ್ಯ, ಇದಕ್ಕೆ ನಿಗೂಢ ಅಂತ ಅನ್ಸುತ್ತೆ ಅಂತ ಇದೊಂದು ಯಕ್ಷಪ್ರಶ್ನೆ ಅಂತ ಅನು ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ಮತ್ತೆ ಪೆಸಿಫಿಕ್ ಸಾಗರದಲ್ಲಿರುವ ಬರ್ಮುಡಾ ಟ್ರಯಾಂಗಲ್ ಅಥವಾ ಕೃಷ್ಣ ಗುಹಕ ಅಂತ ಕರಿತಿದ್ರು, ಅದ್ರ ಬಗ್ಗೆ ಒಂದಿಷ್ಟು ವಿಷಯಗಳು ತಿಳಿದ್ರೆ ಚೆನ್ನಾಗಿರುತ್ತೆ ಅಂತ ಹರೀಶ್ ಮರೇಶ್ವರಂಯಿಂದ ಸಂದೇಶನ ಕಳಿಸಿ ಹೇಳ್ತಾರೆ. ನಿಮಗೂ ಕೂಡ ಈ ತರಹದ ನಿಗೂಢ ವಿಷಯಗಳು ಗೊತ್ತಿದೆ ಅನ್ನೋದಾದ್ರೆ ನಮಗೆ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಒಂದಷ್ಟು ನಿಗೂಢವಾದ ವಿಷಯಗಳನ್ನ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ನಿಗೂಢವಾದ ವಿಷಯಗಳು ಅಂದ ಕೂಡಲೇ ನಾವು ಇವಾಗ ಮಾತಾಡಿದ ವಿಷಯನ ಕೇಳಿಸ್ಕೊಂಡು ಎಷ್ಟೊಂದು ಜನ ಎಷ್ಟೊಂದು ಅವರವರ ಮಾತುಗಳನ್ನ ಅವರವರ ಅನುಭವಗಳನ್ನ ಕಳಿಸ್ತಾರೆ. ಒಂದೇ ದಿನಾಂಕದಲ್ಲಿ ಹಡಗಿದ ಮುಳುಗಿದ ಹಡಕುಗಳು ಒಂದೇ ದಿನಾಂಕದಲ್ಲಿ ಮುಳುಗ್ತು. ಅಲ್ಲಿ ಅಷ್ಟೂ ಜನದಲ್ಲಿ ಉಳಿದಿದ್ದ ಪ್ರತಿ ಸಲ ಉಳಿಯೋ ವ್ಯಕ್ತಿ ಒಬ್ಬನೇ ಆಗಿದ್ದ, ಮತ್ತೆ ಅವನ ಹೆಸರು ಕೂಡ ಅದೇ ಆಗಿತ್ತು. ಈ ಕಥೆನ ಹೇಳ್ತೆ, ಮತ್ತೆ ನಿಮ್ಮ ಮಾತು ಮತ್ತು ಮಾಹಿತಿ ಈ ಹಾಡುಗಳಿಗೆ ಧನ್ಯವಾದಗಳು ಅಂತ ಶುಭಶೆಟ್ಟಿ ಚಿಕ್ಕಮಗಳೂರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ನಾಯಿಗಳು ಆಕಾಶ ನೋಡಿ ಕೂಗೋದು, ಅವಕ್ಕೆ ಯಮದೂತರು ಬರೋದು ಅಂತ ಗೊತ್ತಾಗತ್ತಂತೆ, ಅದಕ್ಕೆ ಆಕಾಶ ನೋಡಿ ಬೊಗಳತ್ತೆ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ನಾವು ಯಾವಾಗ್ಲೂ ಒಂಥರ ದುಃಖ ಪಟ್ಕೊಳ್ತಾ ಇರ್ತೀವಿ, ಛೇ ಏನ್ ಮಾಡೋದು, ನೆನಪಿನ ಶಕ್ತಿನೇ ಇರಲ್ಲ, ಎಲ್ಲ ಮರ್ತೋಗುತ್ತೆ ಅಂತ. ಈ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸೋರು, ಅಥವಾ ಈ ಇಂಟರ್ವ್ಯೂಗಳಲ್ಲಿ ಕೂತು ಸಂದರ್ಶಕರ ಪ್ರಶ್ನೆಗಳಿಗೆ ಉತ್ತರಿಸೋರು, ಅವ್ರಿಗೆಲ್ಲರಿಗೂ ಸಿಕ್ಕಾಪಟ್ಟೆ ನೆನಪಿನ ಶಕ್ತಿ ಬೇಕು. ಯಾವ ಪ್ರಶ್ನೆಗಾದ್ರೂ ಸರಿ ಕರೆಕ್ಟ್ ಆಗಿರೋ ಉತ್ತರ ಕೊಡಬೇಕು ಅಂತ ಅನ್ನೋದು ಅವರೆಲ್ಲರಿಗೂ ಒಂದು ಧ್ಯೇಯ ಆಗಿರುತ್ತೆ. ಕೆಲವರಿಗೆ ನಿರ್ದಿಷ್ಟವಾಗಿ ಒಂದಿಷ್ಟು ಜ್ಞಾನ ಕ್ಷೇತ್ರದಲ್ಲಿ ನನಗೆ ಒಂದಿಷ್ಟು ಗಮನ ಇದೆ, ಜೊತೆಗೆ ನೆನಪು ಇರುತ್ತೆ ಅಂತ ಇರುತ್ತೆ. ಅಂಥವರೆಲ್ಲ ನೆನಪಿಸ್ಕೊಳ್ಬೇಕಾಗಿರೋರು ನಾವು. ಲತಾ ಮಂಗೇಶ್ಕರ್ ಅವರು ಇರ್ಬೋದು, ಕಿಶೋರ್ ಕುಮಾರು, ಡಾಕ್ಟರ್ ರಾಜ್ಕುಮಾರು, ಈ ಎಲ್ಲ ಗಾಯಕರು ಅವರು ಹಾಡಿರುವಂಥ ಹಾಡುಗಳನ್ನು ಎಷ್ಟೇ ಬಾರಿ ಬೇಕಾದರೂ ಯಾವ ಪುಸ್ತಕದ ಅಗತ್ಯನೂ ಇಲ್ಲದೆ ನೆನಪಿನ ಶಕ್ತಿಯಿಂದಲೇ ಹಾಡ್ತಿದ್ರಂತೆ. ಇದೊಂದು ಪವಾಡನೇ ಸರಿ, ಹಾಗೇನೇ ರಹಸ್ಯನೂ ಹೌದು. ಅದು ಇನ್ನೊಬ್ಬರಿಗೆ ತಿಳಿಯೋ ಬಗ್ಗೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರಿ. ಜೊತೆಗೆ ನಿಮ್ಮ ಸಂದೇಶ ಕೂಡ ನಮಗೆ ತಲುಪಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
2: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
4: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ, ಫ್ರೀಡಂ ರಿದಮ್ಸ್, ಅ ಸಿಂಫನಿ ಆಫ್ ಫ್ರೀಡಂ. ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ FM ರೈನ್ಬೋ 101.3 ಮೆಗಾಹರ್ಟ್ಸ್ ಹಾಗೂ ರಾಗಂ 24x7 DTH ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ, ಬೆಂಗಳೂರು. ಬನ್ನಿ, ದೇಶದ ಸ್ವಾತಂತ್ರ್ಯದ ಸಂಭ್ರಮವನ್ನು ಒಟ್ಟಾಗಿ ಆಚರಿಸೋಣ. ನಮ್ಮ ತಾಯ್ನಾಡಿಗೆ ಸಂಗೀತ ಲಯದಲ್ಲಿ ಗೌರವ ಸಲ್ಲಿಸೋಣ.

ಸಮಯ 4:51 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ನೆನಪಿನ ಶಕ್ತಿಗೆ ಹೆಸರಾದವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಡೇನಿಯಲ್ ಮೆಕ್ಕಾರ್ಟ್ನಿ ಅನ್ನೋ ಒಬ್ಬ ವ್ಯಕ್ತಿ ಅವನ ಜೀವಿತ ಕಾಲದಲ್ಲಿ ನಡೆದು ಹೋಗಿರೋ ಎಲ್ಲವನ್ನೂ ನೆನಪಿಟ್ಕೊಂಡಿದ್ದಂತೆ. ಒಂದು ದಿನ ಒಂದು ಸಾರ್ವಜನಿಕ ಸಭೆಯಲ್ಲಿ ಅವನ ಸಾಮರ್ಥ್ಯನ ಟೆಸ್ಟ್ ಮಾಡಬೇಕು ಅಂತ

ಒಬ್ರು ಮೆಕ್ಕಾರ್ಟ್ನಿ ನಿಖರತೆಯನ್ನ ಪರೀಕ್ಷಿಸಬೇಕು ಅಂತ 15 ವರ್ಷಗಳ ಹಿಂದಿನ ವರ್ಷವೊಂದರ ಒಂದು ವಾರದ ಒಂದು ದಿನಾಂಕದ ದಿನ ಯಾವುದು ಅಂತ ಕೇಳಿದ್ನಂತೆ. ಕಾರ್ಟ್ನಿ ತಕ್ಷಣ ಅದು ಶುಕ್ರವಾರ ಅಂತ ಅಂದಂತೆ. ಪ್ರಶ್ನೆ ಕೇಳಿದವನು ಸುಳ್ಳು ಅಂತ ಅನ್ಬಿಟ್ನಂತೆ. ಅದು ಅವನು ಮದುವೆಯಾಗಿರೋ ದಿನ ಆಗಿತ್ತು. ಆದ್ರಿಂದ ಅವನು ಅವತ್ತು ಗುರುವಾರ ಅಂತ ವಾಚಿಸಿದ. ಆಗ ಅಲ್ಲಿದ್ದವರು ಒಂದಿಷ್ಟು ಜನ ಎಲ್ಲ ಸೇರಿ ಕ್ಯಾಲೆಂಡರ್ನ ತರಿಸಿ ನೋಡಕ್ಕೆ ಮೆಕ್ ಕಾರ್ಟ್ನಿ ಹೇಳಿದ್ದು ಸರಿಯಾಗೇ ಇತ್ತು. ಅವನು ಕಳೆದ 40 ವರ್ಷಗಳಲ್ಲಿ ಯಾರು ಏನೇನು ಮಾಡಿದ್ರು ಅಂತೆಲ್ಲ ಅವನಿಗೆ ನೆನ್ಪಿಟ್ಕೊಂಡಿದ್ದಂತೆ. ಮತ್ತೆ ಕಳೆದ 40 ವರ್ಷಗಳಲ್ಲಿ ಅವನು ಏನು ಯಾವತ್ತು ಏನು ಊಟ ಮಾಡಿದ್ದ, ಏನು ತಿಂಡಿ ತಿಂದಿದ್ದ, ಇದೆಲ್ಲವನ್ನು ಕರೆಕ್ಟಾಗಿ ನಿಖರವಾಗಿ ಹೇಳ್ತಾ ಇದ್ದಂತೆ. 1887ರಲ್ಲಿ ಸಾಯೋವರೆಗೂ, ಅಂದರೆ ಅವನ 70ನೇ ವಯಸ್ಸಲ್ಲಿ ಅವನಿಗೆ ಅವಾಗಲೂ ಕೂಡ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಇದು ಇವತ್ತಿನ ವಿಸ್ಮಯ ಜಗತ್ತಾಗಿತ್ತು. 4:52 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಆಕಾಶವಾಣಿ FM ರೇನ್ಬೋ.
4: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಆರ್ ಜೆ ಸ್ವಾತಿ. ಸದ್ಯಕ್ಕೆ ಒಂದು ಬ್ಯೂಟಿಫುಲ್ ಹಾಡು ಬರ್ತಾ ಇದೆ, ಅದಾದ ಮೇಲೆ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಹಾಡು ಕೇಳ್ತೀವಿ ಅಂತ ಹೇಳ್ತೀನಿ.

ಅಲ್ಲಿ ಎಷ್ಟೋ ಸಲ ನೀವು ಗಮನಿಸಿರ್ಬೋದು ಎಷ್ಟೊಂದು ಫುಡ್ ವೇಸ್ಟ್ ಆಗುತ್ತೆ ಅಲ್ವಾ. ಎಲೆಗೆ ಹಾಕ್ಸ್ಕೋತೀವಿ, ಅದರಲ್ಲೂ ಬಫೆ ಸಿಸ್ಟಮ್ ಆದ್ರಂತೂ ಬೇಕಾಗಿದ್ದು ಬೇಡ್ದಿರೋದೆಲ್ಲ ಹಾಕ್ಕೊಂಡು ಕೊನೆಗೆ ಅಬ್ಬ ನಂಗೆ ಸಾಕಾಯಿತು ಅಂತ ಹೇಳಿ ಡಸ್ಟ್ಬಿನ್ಗೆ ಊಟ ವೇಸ್ಟ್ ಮಾಡ್ತೀವಿ. ಇನ್ನೊಂದು ವಾಟರ್ ಬಾಟಲ್. ಸೊ ಬಿಸ್ಲರಿ ಬಾಟಲು ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಫಂಕ್ಷನ್ಗಳಲ್ಲಿ ಎಲ್ಲರಿಗೂ ಒಂದೊಂದು ಬಾಟಲ್ ಕೊಟ್ಬಿಡ್ತಾರೆ. ಅದು ಅವರಿಗೆ ಬೇಕೋ ಬೇಡವೋ ಒಂಚೂರು ನೀರು ಕುಡಿದು ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಎಷ್ಟು ವೇಸ್ಟ್ ಮಾಡ್ತಿದ್ದೀವಲ್ವಾ. ಎಷ್ಟೋ ಜನಕ್ಕೆ ಎಷ್ಟೋ ಕಡೆ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ, ಎಷ್ಟೋ ಕಡೆ ಊಟ ಇಲ್ಲದೆ ಜನ ಸಾಯ್ತಾ ಇದ್ದಾರೆ. ಆದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ಅಲ್ವಾ. ಏನನ್ಸುತ್ತೆ ನಿಮಗೆ, ನೀವು ಫಂಕ್ಷನ್ಗಳಿಗೆ ಹೋದಾಗ ಈ ಥರದನ್ನೆಲ್ಲ ನೋಡ್ತಾ ಇರ್ತೀರಾ? ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ನಾನು ಯಾವತ್ತೂ ವೇಸ್ಟ್ ಮಾಡಬಾರ್ದಪ್ಪ, ಅಥವಾ ನೀವು ಜಾಸ್ತಿ ಹಾಕ್ಸ್ಕೊಂಡು ವೇಸ್ಟ್ ಮಾಡಿದ್ದುಂಟ, ಅಥವಾ ಬೇಡ ಅಂದರೆ ಏನು ಮಾಡ್ತೀರಾ, ಹೇಗೆ ಆ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡ್ತೀರಾ, ಅದೇ ಇವತ್ತಿನ ವಿಷಯ. ಸೊ ನಿಮಗಿದ್ರ ಬಗ್ಗೆ ಏನು ಮಾತಾಡಬೇಕು ಅನಿಸುತ್ತೋ ಅದನ್ನು ನೀವು ಬರೆದು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480910013 9408091013 ಅಂತ ಹೇಳ್ತಾ ಮತ್ತೊಂದು ಮುದ್ದಾದ ಗೀತೆ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಗಾತಿಯಾಗಿ.

ಬೆಳಕದೆ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಆಹಾರ ಹಾಗೂ ನೀರನ್ನು ನಾವು ಎಷ್ಟು ವೇಸ್ಟ್ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ. ನೀವು ಗಮನಿಸಿರ್ಬೋದು, ಈಗಂತೂ ಯಾವುದೇ ಮದುವೆ ಮನೆ ಇರಲಿ, ಯಾವುದೇ ಫಂಕ್ಷನ್ಗಳಾಗಿರಲಿ, ಸಾಕಷ್ಟು 2-3 ಥರದ ಸ್ವೀಟ್ಸು, ಖಾರ, ಎಲೆ ತುದಿಯಲ್ಲಿ 2-3 ಬಗೆಯ ಕೋಸಂಬರಿ, ಪಲ್ಯ, ಚಿತ್ರಾನ್ನ, ಅದು ಇದು ಅಂತ ಸಿಕ್ಕಾಪಟ್ಟೆ ಇರುತ್ತೆ. ನಮಗೆ ಅಷ್ಟು ತಿನ್ನೋಕ್ಕಾಗಿರಲ್ಲ, ಆದರೆ ಎಷ್ಟೋ ಸಲ ನಾವೇನು ಮಾಡ್ತೀವಿ, ನಮ್ಮ ಜೊತೆ ನಾವು ಕೆಲವು ಟೈಮ್ ಸಣ್ಣ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿರ್ತೀವಿ. ಅವರು ಎಲೆಗಳಿಗೆ ಎಲ್ಲದನ್ನು ಹಾಕ್ಸ್ಕೊಂಡಿರ್ತಾರೆ, ಆದರೆ ಕೊನೆಯದಾಗಿ ಏನೂ ತಿಂದೆ ಬರೀ ಒಂದು ಮೊಸರನ್ನ ತಿಂದು ಎದ್ದು ಬಂದಿರ್ತಾರೆ. ಸೊ ಅಲ್ಲಿ ಮಕ್ಕಳ ತಪ್ಪಿರಲ್ಲ, ದೊಡ್ಡವರು ಅದ್ರ ಬಗ್ಗೆ ಗಮನ ಕೊಡಬೇಕು. ಅವರಷ್ಟು ತಿನ್ನಲ್ಲ ಅಂದರೆ ನಿಮ್ಮ ತಟ್ಟೆಯಿಂದನೇ, ನಿಮ್ಮ ಎಲೆಯಿಂದನೇ ಅವರಿಗೆ ಶೇರ್ ಮಾಡ್ಬೋದು. ಇಲ್ಲ ಬಫೆ ಸಿಸ್ಟಮ್ ಆದರೆ ನಿಮ್ಮ ತಟ್ಟೆಗೆ ಹಾಕ್ಸ್ಕೊಂಡು ಅವರಿಗೆ ಫೀಡ್ ಮಾಡ್ಬೋದು. ಯಾಕಂದರೆ ಎಷ್ಟೋ ಸಲ ಆ ಒಂದು ನಿಮ್ಮ ತಟ್ಟೆಗೆ ಆ ಒಂದು ಊಟ ಬಂದ ಮೇಲೆ ಅದು ಎಂಚಲಾಗ್ಬಿಡತ್ತೆ, ಅದನ್ನು ಬೇರೆಯವ್ರಿಗೆ ಕೊಡೋದಕ್ಕೂ ಆಗಲ್ಲ. ಅದೇ ಪಾತ್ರೆಯಲ್ಲಿದ್ದರೆ ಅದು ಉಳಿದ್ರೆ ಅದನ್ನು ಬೇರೆಯವ್ರಿಗೆ ಹಂಚ್ಬೋದು. ಎಷ್ಟೋ ಸಲ ಎಷ್ಟೋ ಜನ ಈ ಥರ ಫಂಕ್ಷನ್ ಮಾಡಿದಾಗ ಉಳಿದಿರೋ ಒಂದು ಫುಡ್ನ ಅನಾಥಾಶ್ರಮಕ್ಕೋ, ವೃದ್ಧಾಶ್ರಮಕ್ಕೋ, ಅಥವಾ ಇನ್ಯಾವುದೋ ಒಂದು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡ್ತಾರೆ. ಆದರೆ ಎಲ್ಲ ಕಡೆ ಇದನ್ನು ಮಾಡೋದಿಲ್ಲ. ನಾನು ಹೀಗೆ ಸಾಮಾನ್ಯ ಯಾವುದೋ ಒಂದು ಚಾಟ್ ಸ್ಟ್ರೀಟ್ಗೆ ಹೋದಾಗ ಅವ್ರ ಹತ್ರ ಕೇಳಿದ್ದೆ. ಒಂದು ಚಾಟ್ ಸ್ಟಾಲ್ಗೆ ಹೋದಾಗ ಆಲ್ಮೋಸ್ಟ್ ನಾನು ಹೋದಾಗ ರಾತ್ರಿ ಒಂದು 9-9:30 ಆಗಿತ್ತು. ಸುಮಾರು ಐಟಮ್ಸ್ ಇನ್ನೂ ಹಾಗೆ ಇತ್ತು ಅವತ್ತಿನ ದಿನ. ಕೇಳಿದೆ, ಏನು ಮಾಡ್ತೀರಾ, ಇಷ್ಟೆಲ್ಲ ಉಳಿದಿದೆ, ಸಮಯ ಬೇರೆ, ಆಲ್ರೆಡಿ 9:30 ಆಗಿದೆ, ಎಷ್ಟೊತ್ತಂಕ ಅಂಗಡಿ ಓಪನ್ ಇರುತ್ತೆ ಅಂತ. ಅವ್ರು ಹೇಳಿದ್ರು, ಇಲ್ಲ 10:30-11 ಕ್ಲೋಸ್ ಮಾಡಿಬಿಡ್ತೀವಿ, ಮತ್ತು ಅಷ್ಟರೊಳಗೆ ಇಷ್ಟೆಲ್ಲ ಖಾಲಿ ಆಗುತ್ತಾ ಕೇಳಿದೆ. ಖಾಲಿ ಆಗಲ್ಲ ಬಟ್ ಚೆಲ್ ಬಿಡ್ತೀವಿ ಅಂತ ಅಂದ್ಬಿಟ್ರು. ನಾನು ಅದೇ ಯೋಚನೆ ಮಾಡಿದೆ, ಎಷ್ಟೋ ಸಲ ಈ ಪಾನಿಪುರಿ, ಮಸಾಲೆ ಪುರಿ ಅಥವಾ ಇನ್ನೇನೋ ಒಂದು, ಅದು ಒಂದು ದಿವ್ಸಕ್ಕೆ ಮಾತ್ರ ಇಡೋಕ್ಕಾಗೋದು, ಮನೆ ದಿವ್ಸಕ್ಕೆ ಅದು ಯೂಸ್ ಮಾಡೋಕ್ಕಾಗಲ್ಲ. ಆದರೆ ರಾತ್ರಿ ಆಗ್ತಾ ಎಷ್ಟೋ ಜನ ತಿನ್ನುವಂಥ ಒಂದು ಊಟ ಅಥವಾ ತಿಂಡಿ, ಅದನ್ನು ಅವರು ಚರಂಡಿಗೋ ಅಥವಾ ಇನ್ನೆಲ್ಗೋ ಬಿಸಾಕ್ಬಿಡ್ತಾರೆ. ಎಷ್ಟೋ ವೇಸ್ಟ್ ಆಯ್ತಲ್ವಾ, ಅವರಿಗೂ ಲಾಸ್. ಆದರೆ ಎಷ್ಟೋ ಜನ ಅವಶ್ಯಕತೆ ಇರೋರಿಗೆ ಅದು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ. ಹೀಗೆ ಸಣ್ಣ ಪುಟ್ಟ ಯೋಚನೆಗಳು, ನಾವು ಸಮಾಜದಲ್ಲಿ ಇದ್ದೀವಿ ಅಂದರೆ ಈ ಥರದನ್ನೆಲ್ಲ ಸಣ್ಣ ಪುಟ್ಟ ಯೋಚನೆಗಳನ್ನು ಗಮನಿಸಿದ್ರೆ ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ಬೋದು. ನಿಮಗೆ ಏನನ್ಸುತ್ತೆ, ಬೇಗ ಬೇಗ ಬರೆದು ಕಳಿಸಿ. ಮುಂದಿನ ಗೀತೆ ಮೂಡಿ ಬರ್ತಿದೆ ಮುಂಗಾರು ಮಳೆ ಚಿತ್ರದಿಂದ, ಹೇಮಂತ್ ಅವರ ಧ್ವನಿಯಲ್ಲಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
4: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
5: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
4: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
0: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ

0: ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ ಫ್ರೀಡಂ ರಿದಮ್ಸ್ ಅ ಸಿಂಫನಿ ಆಫ್ ಫ್ರೀಡಂ. ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಹಾಗೂ ರಾಗಂ 24x7 ಡಿಟಿಎಚ್ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಯಲಹಂಕ ಬೆಂಗಳೂರು. ಬನ್ನಿ ದೇಶದ ಸ್ವಾತಂತ್ರ್ಯದ ಸಂಭ್ರಮವನ್ನು ಒಟ್ಟಾಗಿ ಆಚರಿಸೋಣ, ನಮ್ಮ ತಾಯ್ನಾಡಿಗೆ ಸಂಗೀತ ಲಯದಲ್ಲಿ ಗೌರವ ಸಲ್ಲಿಸೋಣ.

ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಕಿರ್ಕೋಡು ಸಂಪತ್ ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ, ಟಾಪಿಕ್ ಸೂಪರ್ ಆಗಿದೆ ಮೇಡಮ್, ಶೃಂಗೇರಿಲಿ ದೇವರ ಅನುಗ್ರಹದಿಂದ ತುಂಗೆ ತುಂಬಿ ತುಳುಕ್ತಾ ಇದ್ದಾಳೆ, ಆದರೂ ನೀರನ್ನು ಮಾತ್ರ ನಾವು ಮಿತವಾಗಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸಂಜೆ ಬಾನುಲಿ ಸಖಿಯವರಿಗೆ ಹೇಳ್ತಾ ಇದ್ದೀರಿ, ನಾನಂತೂ ಬಫೆ ಇಷ್ಟಪಡ್ತೀನಿ, ಯಾಕಂದರೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನನ್ನ ಪ್ಲೇಟ್ ಕ್ಲೀನಾಗಿ ಇಡ್ತೀನಿ, ಯಾವತ್ತೂ ಆಹಾರ ಹಾಗೆ ತಟ್ಟೆಲಿ ಬಿಡೋದಿಲ್ಲ ಅಂತಿರೋದು ಜಗನ್ನಾಥ್ ಅವರು. ಸತೀಶ್ ಎನ್ ಎಚ್ ನಗರಕೆರೆಯಿಂದ ಹೇಳ್ತಿದ್ದಾರೆ, ನಾನು ಫಂಕ್ಷನಲ್ಲಿ ನನಗೆ ಎಷ್ಟು ಬೇಕೋ ಏನು ಬೇಕೋ ಅದನ್ನು ಮಾತ್ರ ತೊಗೋತೀನಿ, ಊಟನ ಪೋಲ್ ಮಾಡಲ್ಲ ಅಂತಿದ್ದಾರೆ. ನಮಸ್ಕಾರ ಮೇಡಮ್. ಈಗಿನ ಸಮಾಜದಲ್ಲಿ ಅನೇಕರಿಗೆ ಯಾವುದೇ ವಿಚಾರದಲ್ಲಾಗಲಿ, ಅದು ಆಹಾರ, ನೀರು, ಹಣ, ಸ್ವಚ್ಛತೆ, ಪರಿಸರದ ಬಗ್ಗೆ ಮೌಲ್ಯಗಳೇ ಮರಿತಾ ಇದ್ದಾರೆ. ಇದೆಲ್ಲ ಸರಿಯಾಗಬೇಕಾದ್ರೆ ನಾನು ಸಮಾಜ ಬದಲಾಯಿಸ್ತೀನಿ ಅನ್ನೋದಕ್ಕಿಂತ ನಾನು ಬದಲಾದಾಗ ಎಲ್ಲವನ್ನು ಉಳಿಸಬಹುದು ಅನ್ನೋ ಸದ್ವಿನಿಯೋಗಕ್ಕೆ ಬರುತ್ತದೆ ಅಂತಿರೋದು ಕೆ ನಾಗರಾಜ್ ನಂಗ್ಲಿ ಮುಳುಬಾಗಿಲು ತಾಲೂಕು. ಖಂಡಿತವಾಗಿಯೂ ಸತ್ಯವಾದ ಮಾತು. ನಾವ್ಯಾಕೆ ಬೇರೆಯವ್ರನ್ನ ನೋಡಬೇಕು, ಅವ್ರು ವೇಸ್ಟ್ ಮಾಡ್ತಿದ್ದಾರೆ ಸೊ ನಾನು ವೇಸ್ಟ್ ಮಾಡ್ತೀನಿ, ಅವ್ರು ಹಾಗೆ ಮಾಡ್ತಿದ್ದಾರೆ ನಾನು ಹಾಗೆ ಮಾಡ್ತೀನಿ ಅನ್ನೋದಕ್ಕಿಂತ ಬೇರೆಯವ್ರು ಏನಾದ್ರು ಮಾಡ್ಕೊಳ್ಳಿ, ನಾನು ಯಾವುದೇ ಕಾರಣಕ್ಕೂ ಊಟನ, ನೀರನ್ನ ಅಥವಾ ಯಾವುದೇ ಒಂದು ನಮಗೆ ಸಿಗ್ತಾ ಇರುವಂತಹ ಒಂದು ಶಕ್ತಿಯನ್ನು ನಾವು ವೇಸ್ಟ್ ಮಾಡಲ್ಲ ಅಂತ ನಾವು ಬದಲಾಗ್ತಾ ಹೋದರೆ ನಮ್ಮ ಸುತ್ತಮುತ್ತಲಿನ ಜನ ಕೂಡ ನಮ್ಮನ್ನು ಗಮನಿಸಿ ಅಟ್ಲೀಸ್ಟ್ ಒನ್ ಸ್ಟೆಪ್ ಅವ್ರ ಮುಂದಿಟ್ಟರು ಸಾಕಲ್ವಾ, ನಾವು ನಮ್ಮ ಒಂದು ಪರಿಶ್ರಮಕ್ಕೆ ಸಾರ್ಥಕತೆ ಸಿಕ್ಕಂಗಾಗತ್ತೆ. ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ ಹೇಳ್ತಿದ್ದಾರೆ, ಸ್ವಾತಿ ಮೇಡಮ್, ಇವತ್ತಿನ ವಿಷಯ ಕುರಿತು ಹೇಳೋದಾದರೆ ನಾನು ಯಾವುದೇ ಮದುವೆ ಮುಂಜೆ ಇನ್ನಿತರ ಕಾರ್ಯಕ್ರಮಕ್ಕೆ ಹೋದರೂ ನೋಡಿದ್ದೆಲ್ಲ ಆಹಾರ ಪದಾರ್ಥ ತಟ್ಟೆಗೆ ಹಾಕ್ಕೊಳ್ಳೋಲ್ಲ, ನನಗೆ ಬೇಕಾದನ್ನು ಮೊದಲು ಟೇಸ್ಟ್ ಮಾಡಿ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಮಾಣ ಹಾಕ್ಸ್ಕೊಂಡು ರುಚಿ ಇಷ್ಟ ಆದರೆ ಮಾತ್ರ ಹಾಕ್ಕೊಂಡು ತಿಂತೀನಿ, ವೇಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ, ನಾನು ಹಾಗೆಲ್ಲ ಹಾಕ್ಸ್ಕೊಳ್ಳಲ್ಲ ಮೇಡಮ್, ಎಲೆ ತುದಿಯಲ್ಲಿ ಹಸಿಮೆಣಸಿನಕಾಯಿ ಬಿಟ್ಟರೆ ಬೇರೆ ಇನ್ನೇನನ್ನೂ ಬಿಡಲ್ಲ, ಅನ್ನ ಬ್ರಹ್ಮ ಅಂತಾರೆ, ಸೊ ಚಲ್ಲಬಾರ್ದು, ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ನನಗೂ ಆಹಾರ ವೇಸ್ಟ್ ಮಾಡೋದು ಇಷ್ಟ ಇಲ್ಲ ಮೇಡಮ್, ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರುತ್ತೆ, ಅಚ್ಚುಕಟ್ಟಾಗಿ ಹಾಕ್ಸ್ಕೊಂಡು ತಿಂತೀನಿ, ನೀರತ್ತು ತುಂಬ ಅಚ್ಚುಕಟ್ಟಾಗಿ ಬಳಸ್ತೀನಿ. ಕಾರ್ಯಕ್ರಮ ಆಯೋಜಿಸುವವರಿಗೆ ಒಂದು ವಿನಂತಿ, ಎಷ್ಟು ಬೇಕೋ ಅಷ್ಟು ಪದಾರ್ಥಗಳನ್ನು ಮಾಡಿಸೋದು ಒಳ್ಳೆಯದು, ಆಗ ಈ ಥರ ಒಂದು ಸಂದರ್ಭ ಬರೋದಿಲ್ಲ ಅಂತಿರೋದು ವೈ ಕೆ ರವಿಕುಮಾರ್ ತರೀಕೆರೆಯಿಂದ. ಹೌದು, ಇತ್ತೀಚೆಗೆ ಕೆಲವೊಬ್ಬರು ಇನ್ವಿಟೇಷನ್ ಕೊಡುವಾಗಲೇ ಕೇಳಿಬಿಡ್ತಾರೆ, ನಾವು ಫುಡ್ ಆರ್ಡರ್ ಮಾಡಬೇಕು, ನೀವು ಬರೋದು ಕನ್ಫರ್ಮೇಷನ್ ಹೇಳಿ ಅಂತ. ಅಂದರೆ ನಮ್ಗೆ ಆಗ ಅನಿಸತ್ತೆ, ಅಯ್ಯೋ ಏನು ಇವರು ಈ ಥರ ಕೇಳ್ತಾ ಇದ್ದಾರಲ್ಲ, ನಮ್ಗಾದರೆ ನಾವು ಹೋಗ್ತೀವಲ್ವಾ ಅಂತ ಅನಿಸ್ಬೋದು. ಆದರೆ ಅವರ ಒಂದು ಯೋಚನೆ ಈ ಥರನೂ ಇರ್ಬೋದು, ಎಷ್ಟು ಜನ ಬರ್ತಾರೆ ಅಂತ ಅವರಿಗೆ ಕನ್ಫರ್ಮೇಷನ್ ಸಿಕ್ಕರೆ ಅಷ್ಟು ಜನಕ್ಕೆ ಮಾತ್ರ ಅವರು ಫುಡ್ ಆರ್ಡರ್ ಮಾಡಿದ್ರೆ ಅಥವಾ ಫುಡ್ ಪ್ರಿಪೇರ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆಹಾರ ಪೋಲ್ ಆಗಲ್ಲ ಅನ್ನುವಂತಹ ಒಂದು ದೂರದೃಷ್ಟಿ, ಒಳ್ಳೆಯ ಆಲೋಚನೆ ಅವರಿಗಿರುತ್ತೆ. ಸಾಕಷ್ಟು ಜನ ಇದ್ರ ಬಗ್ಗೆ ತುಂಬಾ ಗಮನ ಹರಿಸ್ತಾರೆ, ಆದರೂ ಕೂಡ ಎಲ್ಲೋ ಒಂದು ಕಡೆ ಆಹಾರ ಪೋಲಾಗತ್ತೆ, ನೀರು ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾತಾಡೋಣ. ನಿಮಗೂ ಏನಾದರೂ ಮಾತಾಡಬೇಕು, ಅಭಿಪ್ರಾಯ ಹಂಚ್ಕೋಬೇಕು ಅಂತ ಇದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಗೀತೆ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮೆಲ್ಲರಿಗೋಸ್ಕರ.

0: ಬುಡ್ಲಾ ಮಂಡ್ಯಾರ ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್ ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ ಮೂರ್ ದಿನದ ಬಾಳ್ ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿಯಿಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ, ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲ್ಸ ಇಲ್ಲ ಅರಳುತ್ತವೆ, ಹುಡುಗರ ಕೆಲ್ಸ ಇಲ್ಲ ನರಳುತ್ತವೆ. ಒಂದಿಷ್ಟು ಹಿಂಗೆ ಹೇಳ್ತೀವಿ.

ಎಷ್ಟೋ ಸಲ ನಾವು ಎಲ್ಲಿ ಎಡುತ್ತೀವಿ ಗೊತ್ತಾ? ಇವತ್ತಿನ ಮಕ್ಕಳಿಗೆ ನಾವು ಆ ಒಂದು ಅಕ್ಕಿ ಕಾಳು ಹೇಗೆ ಬೆಳೀತಾರೆ, ಆ ಪ್ಲೇಟಿಗೆ ಬರುವಂಥ ಅನ್ನಕ್ಕೆ ಅದರ ಹಿಂದೆ ಎಷ್ಟು ಜನದ ಶ್ರಮ ಇರುತ್ತೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಟ್ಟಿರಲ್ಲ. ಅವ್ರು ಅಂದ್ಕೊಂಡಿರ್ತಾರೆ, ಓಕೆ ದುಡ್ಡಿದ್ರೆ ನಮಗೆಲ್ಲ ಸಿಕ್ಬಿಡತ್ತೆ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಫುಡ್ ಬಂದುಬಿಡತ್ತೆ ಅಂತ ಎಷ್ಟೋ ಜನ ಮಕ್ಕಳು ಅಂದ್ಕೊಂಡಿರ್ತಾರೆ. ಬಿಕಾಸ್ ಅವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡೇ ಹೇಳಿರೋದಿಲ್ಲ. ರೈತ, ಒಬ್ಬ ರೈತ ಕಷ್ಟಪಟ್ಟು ಆ ಒಂದು ಭತ್ತವನ್ನು ಬಿತ್ತಿ ಹೊಲ ಉಳುಮೆ ಮಾಡಿ ಆ ಬೀಜ ಬಿತ್ತಿ ಆ ಒಂದು ಸಸಿ ಬಂದು ಅದರಲ್ಲಿ ತೆನೆ ಬಿಟ್ಟು ಒಂದು ಅಕ್ಕಿ ಕಾಳಾಗೋದಕ್ಕೆ ಆ ಒಬ್ಬ ರೈತನ ಶ್ರಮ ಎಷ್ಟಿರುತ್ತೆ ಅಂತ ಇವತ್ತಿನ ಯುವ ಪೀಳಿಗೆಗೆ ನೀವು ಖಂಡಿತವಾಗಿಯೂ ತಿಳಿಸ್ಕೊಡ್ಬೇಕು. ಅವರಿಗೆ ಕರ್ಕೊಂಡೋಗಿ ಭತ್ತದ ಗದ್ದೆ ಕರ್ಕೊಂಡು ಹೋಗಿ ತೋರಿಸಿ, ಹೇಗಿರುತ್ತೆ ಭತ್ತದ ಗದ್ದೆ, ಭತ್ತ ಹೇಗಿರುತ್ತೆ, ಹೇಗೆ ಅದನ್ನು ಆ ಒಂದು ಪ್ರೊಸೀಜರ್ ಹೇಗಿರುತ್ತೆ. ಭತ್ತ ಅಂತ ಅಲ್ಲ, ಯಾವುದೇ ಒಂದು ಧಾನ್ಯಗಳನ್ನು ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ. ಅವರಿಗೆ ಹಳ್ಳಿಗಳಿಗೆ ಕರ್ಕೊಂಡು ಹೋಗಿ ಅಥವಾ ಯಾರಾದರೂ ರೈತರ ಮನೆ ಕರ್ಕೊಂಡು ಹೋಗಿ ಅವರ ಕೆಲಸವನ್ನು ತೋರಿಸಿ, ಹೇಗೆ ನಾಟಿ ಮಾಡ್ತಾರೆ, ಮಳೆ ಬರದೇ ಇದ್ದರೆ ಎಷ್ಟು ಕಷ್ಟಪಡ್ತಾರೆ, ಇದೆಲ್ಲ ಮಕ್ಕಳಿಗೆ ಗೊತ್ತಾದರೆ ಅವ್ರಿಗೆ ಖಂಡಿತವಾಗಿಯೂ ಒಂದು ಥಾಟ್ ಬರುತ್ತೆ. ಒಂದು ಊಟವನ್ನು ಅಷ್ಟು ಈಸಿಯಾಗಿ ಅವರು ಡಸ್ಟ್ಬಿನ್ನಿಗೆ ಹಾಕಲ್ಲ. ಓ ಹೌದಲ್ವಾ, ನಾನು ಇದನ್ನು ನೋಡಿದ್ದೆ ಅಲ್ವಾ, ನಾನು ಅವ್ರ ಮನೆಗೆ ಹೋಗಿದ್ದೆ, ಅವರು ಹೊಲದಲ್ಲಿ ಕಷ್ಟಪಡೋದನ್ನು ನೋಡಿದ್ದೆ,

ಸೊ ಅಷ್ಟೆಲ್ಲ ಕಷ್ಟ ಆಗಿ ಅದನ್ನು ಬೆಳೆದು ಅದನ್ನು ಕಟಾವು ಮಾಡಿ ಅದನ್ನು ಮಾರ್ಕೆಟಿಗೆ ತಂದು ಮಾರಾಟ ಮಾಡಿ ನಮ್ಮ ಅಪ್ಪ ಅಮ್ಮ ಶ್ರಮಪಟ್ಟು ದುಡ್ದಿರೋ ದುಡ್ಡಲ್ಲಿ ಈ ಒಂದು ಫುಡ್ ನನಗೆ ಸಿಗ್ತಾ ಇದೆ. ಸೊ ಇದನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಥಾಟ್ ಅವ್ರ ಮನಸ್ಸಿಗೆ ಬಂದರೂ ಕೂಡ ನೀವಷ್ಟು ಕೆಲಸ ಮಾಡಿದ್ದು ಸಾರ್ಥಕ ಆಗುತ್ತೆ. ಇನ್ನು ಎಷ್ಟೋ ಜನ ಫಂಕ್ಷನ್ಗಳಲ್ಲಿ ಸ್ಟೇಟಸ್ಗಂತೂ ಪ್ರತಿಷ್ಠೆಗಂತೂ ಸಿಕ್ಕಾಪಟ್ಟೆ ಐಟಮ್ಸ್ ಮಾಡಿಬಿಟ್ಟಿರ್ತಾರೆ. ನಾವು ನಾರ್ಮಲಾಗಿ ಎಷ್ಟು ತಿನ್ನಬಹುದು ಒಂದು ಊಟಕ್ಕೆ ಒಬ್ಬ ಮನುಷ್ಯನಿಗೆ ಹೊಟ್ಟೆ ತುಂಬೋದಕ್ಕೆ ಫಂಕ್ಷನ್ಗಳಲ್ಲಿ ಒಂದೋ ಎರಡೋ ಸ್ವೀಟ್ಸ್ ಅಥವಾ ಒಂದೋ ಎರಡೋ ಖಾರ ಹಾಗೆ ನಾರ್ಮಲ್ ಊಟ ಸಾಕು. ಆದರೆ ಕೆಲವರು ರಿಸೆಪ್ಷನ್ಗಳಲ್ಲಿ ಫಂಕ್ಷನ್ಗಳಲ್ಲಿ ನೂರಾರು ಥರದ ಚಾಟ್ಸ್ ಇರುತ್ತೆ, ಊಟ ಇರುತ್ತೆ, ಜ್ಯೂಸ್ಗಳಿರುತ್ತೆ, ಫ್ರೂಟ್ಸ್ ಇರುತ್ತೆ. ಯೋಚನೆ ಮಾಡಬೇಕಾದಂಥ ವಿಷಯ ಅಲ್ವಾ? ಯಾಕಂದರೆ ನಮಗೆ ಈಸಿಯಾಗಿ ಸಿಗ್ತಾ ಇದೆ ಅಂದರೆ ಎಲ್ಲರಿಗೂ ಅದು ಈಸಿಯಾಗಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ದಿನಕ್ಕೆ ಒಂದು ಹೊತ್ತು ಊಟಕ್ಕೆ ಪರದಾಡೋರು ಇರ್ತಾರೆ. ಹಾಗಾಗಿ ನಿಮ್ಮ ತಟ್ಟೆಗೆ ಆಹಾರ ಬೀಳೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ನೀವು ಅದನ್ನು ಖಾಲಿ ಮಾಡ್ತೀರಾ ಅಥವಾ ನಿಮಗೆ ಅದು ಅವಶ್ಯಕತೆ ಇದ್ದರೆ ಮಾತ್ರ ನಿಮ್ಮ ತಟ್ಟೆಗೆ ಹಾಕ್ಕೊಳ್ಳಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಎಲ್ಲರ ಸಂದೇಶ ಓದ್ತೀನಿ. ಸದ್ಯಕ್ಕೆ ಈ ಗೀತೆ ಕೇಳಿ, ಅದಾದ ಮೇಲೆ ಮಾತುಕತೆ ಮುಂದುವರಿಯುತ್ತೆ.

ಸಾಕಷ್ಟು ಜನ ರೈತರು ಸಂದೇಶ ಕಳಿಸಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ನೋಡೋದಾದರೆ, ಇವತ್ತಿನ ವಿಚಾರ ಮಾತ್ರ ಸೂಪರ್ ಆಗಿದೆ ಮೇಡಮ್ ಅಂತ ಹೇಳ್ತಾ ಇರೋದು ಮಣಿಕಂಠ ಅವರು. ನಾವು ರೈತರು ಮೇಡಮ್, ಭತ್ತ ಬೆಳೆಯೋದು ರಾಗಿ ಬೆಳೆಯೋದು ತುಂಬ ಕಷ್ಟ ಇದೆ, ಖರ್ಚು ಜಾಸ್ತಿ ಇದೆ. ಯಾರೂ ಸಹ ಆಹಾರವನ್ನು ವೇಸ್ಟ್ ಮಾಡಬಾರ್ದು. ನಾನು ನನ್ನ ಜೀವಮಾನದಲ್ಲೇ ಯಾವತ್ತೂ ತಟ್ಟೆಯಲ್ಲಿ ಅನ್ನ ಬಿಟ್ಟು ಎದ್ದಿಲ್ಲ, ತಿನ್ನೋ ಅಷ್ಟು ಮಾತ್ರ ಹಾಕಿಸ್ಕೊಂಡು ಊಟ ಮಾಡ್ತೀನಿ ಅಂತಿರೋದು ಮಹೇಶ್ ಅವರು ಮಂಡ್ಯದಿಂದ. ಸಭೆ ಸಮಾರಂಭಗಳಲ್ಲಿ ಊಟ ಬಾಟ್ಲಿ ನೀರು ಪ್ರತಿಷ್ಠೆಯ ಸಂಕೇತವಾಗಿದೆ. ಊಟವನ್ನು ಅನ್ನವನ್ನು ಎಲೆಯಲ್ಲಿ ಬಿಟ್ಟಿರೋದು ನೋಡಿದ್ರೆ ತುಂಬ ಕೋಪ ಬರುತ್ತೆ. ಯಾಕಂದರೆ ನಾನು ರೈತ, ರೈತನ ಮಗನಾಗಿ ಅದನ್ನು ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ನಮಗೆ ಮಾತ್ರ ಗೊತ್ತು ಮೇಡಮ್. ಕೃಷಿತೋ ನಾಸ್ತಿ ದುರ್ಭಿಕ್ಷಾಂ ಅನ್ನೋ ಪರಬ್ರಹ್ಮನ ಸ್ವರೂಪ. ಅದನ್ನು ಪ್ರತಿಷ್ಠೆಗಾಗಿ ಸಭಾರಂಭಗಳಲ್ಲಿ ತಿನ್ನಬೇಡಿ ದಯವಿಟ್ಟು ಅಂತ ನನ್ನ ವಿನಂತಿ ಎಲ್ಲರಲ್ಲೂ ಅಂತ ಹೇಳಿ, ಇವತ್ತು ಕೃಷಿ ಮಾಡೋಕ್ಕೆ ನೀರೇ ಇಲ್ಲ ಅಂತ ಹೇಳ್ತಿರೋದು ಸತೀಶ್ ಗೌಡ್ರು, ಕಡುವಿನ ಹೊಸಹಳ್ಳಿ ಅರಕಲ್ಗೋಡು ತಾಲೂಕಿನಿಂದ. ನೀವು ಹೇಳಿದಂತೆ ಆಹಾರ ನೀರು ಸುಮ್ಮನೆ ಹಾಳು ಮಾಡಿದೆ, ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಳೆಸಬೇಕು. ನಾನು ಒಬ್ಬ ರೈತನಾಗಿ ಅದರ ಶ್ರಮ ಏನು ಅನ್ನೋದು ಗೊತ್ತು. ಗಿರೀಶ್ ಜಡೆ ಹೊಸಕೊಪ್ಪ ಸ್ವರೂಪ ತಾಲೂಕಿನಿಂದ ಹೇಳ್ತಿದ್ದಾರೆ. ಸುಧೀಂದ್ರ ಅವರು ಮಲ್ಲೇಶ್ವರದಿಂದ ಈ ವಿಷಯ ತಗೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಯಾಕಂದರೆ ಈ ಟಾಪಿಕ್ ನಾಗರಿಕ ಒಂದು ಪ್ರಜ್ಞಾವಂತರಿಗೆ ಈ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಬೇಕಾದಂತಹ ಒಂದು ವಿಷಯ ಇದು. 10 ವರ್ಷದಿಂದ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಎಷ್ಟೋ ಜನ ಬರಬೇಕಾದವರು ಬರಲಿಲ್ಲ, ಹಾಗಾಗಿ ತುಂಬ ಊಟ ಉಳ್ಕೊಂಡ್ಬಿಟ್ಟಿತ್ತು. ಸೊ ಅಲ್ಲೇ ಪಕ್ಕದಲ್ಲಿ ಈ ಒಂದು ಮನೆ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು, ಸಾಕಷ್ಟು ಜನ ಗಾರೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು ಇದ್ದರು. ಅವ್ರಿಗೆ ಹೋಗಿ ಕೊಟ್ವಿ, ಬಾಯಿ ಚಪ್ಪರ್ಸ್ಕೊಂಡು ತಿಂದರು ಮೇಡಮ್, ಒಂದಾಗಲೂ ಕೂಡ ವೇಸ್ಟ್ ಮಾಡಲಿಲ್ಲ, ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಸಲ ನಿಮ್ಮ ಮನೆ ಫಂಕ್ಷನ್ಗಳಲ್ಲೇ ಏನೋ ಬೈ ಮಿಸ್ಸಾಗಿ ತುಂಬ ಆಹಾರ ಉಳಿದ್ಬಿಡ್ತು ಅಂತ ಅಂದರೆ, ಈಗ ಅದಕ್ಕೆ ಅಂತಾನೆ ಸಾಕಷ್ಟು ಜನ ಫೋನ್ ನಂಬರ್ಸ್ನ ಶೇರ್ ಮಾಡಿರ್ತಾರೆ. ಕೆಲವ್ರಿಗೆ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಅಥವಾ ಇನ್ಯಾವುದೋ ಒಂದು ಸ್ಕೂಲ್ಗಳಿಗೆ, ಮಕ್ಕಳಿಗೆ, ಇನ್ಯಾರೋ ಅವಶ್ಯಕತೆ ಇರೋರು ಖಂಡಿತವಾಗಿಯೂ ಇರ್ತಾರೆ. ನೀವು ಸುತ್ತಮುತ್ತ ನೋಡಬೇಕಷ್ಟೆ, ಅವ್ರಿಗೆ ತೊಗೊಂಡು ಹೋಗಿ ಕೊಟ್ಟರೆ ಎಷ್ಟು ಖುಷಿಯಿಂದ ಊಟ ಮಾಡ್ತಾರೆ ಗೊತ್ತಾ. ಊಟ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ಹರಿಸ್ತಾರೆ. ಆ ಒಂದು ಬ್ಲೆಸ್ಸಿಂಗ್ಸ್ ಇದೆ ಅಲ್ಲ, ನೀವು ನಿಮ್ಮ ಮನೆಯವರಿಗೆ ಊಟ ಕೊಟ್ಟರು ಅಷ್ಟೊಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟು ಮಾತ್ರ. ಇವನ್ ಮನೆಯಲ್ಲಿ ಫಂಕ್ಷನ್ ಹೋಗಲಿ, ಮನೆಯಲ್ಲಾದರೂ ಅಷ್ಟೇ, ಮನೆಯಲ್ಲಿ 2 ಜನ 3 ಜನ 4 ಜನ ಇದ್ದರೆ ಅವ್ರಿಗೆ ಮಾತ್ರ ಮಾಡಿ. ಎಷ್ಟೋ ಮನೆಗಳಲ್ಲಿ ಜಾಸ್ತಿ ಮಾಡಿಬಿಡ್ತಿರ್ತಾರೆ, ಮಾರನೇ ದಿವಸ ಅದನ್ನು ಕಸಕ್ಕೆ ಹಾಕ್ಬಿಡ್ತಾರೆ. ನೀವೇ ದುಡ್ದಿರೋ ದುಡ್ಡು ಅಂತ ನಿಮ್ಗೆ ಅನಿಸ್ಬೋದು, ಅರೆ ನಾವು ದುಡಿತಾ ಇದ್ದೀವಿ ನೀವೇನು ಹೇಳ್ತೀರಾ ಅಂತ. ಆದರೆ ಆ ಒಂದು ನಿಮ್ಮ ದುಡಿಮೆಗೆ ಅದು ಫುಡ್ ಸಿಕ್ಕಿದ್ರು ಕೂಡ ಅದನ್ನು ಬೆಳೆದಿರೋನು ಒಬ್ಬ ರೈತ. ರೈತ ದೇಶದ ಬೆನ್ನೆಲುಬು. ಸೊ ರೈತರು ಇಲ್ಲ ಅಂದರೆ ನಾವೆಲ್ಲ ಇವತ್ತು ಊಟ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸಿ ಟಿ ಚಂದ್ರಶೇಖರ್ ಅವರು ವಸಂತ್ ಕುಮಾರಿ ಅತಿ ಚೌಡಿನಹಳ್ಳಿ ಹೊಳೆ ನರಸೀಪುರದಿಂದ ಹೇಳ್ತಿದ್ದಾರೆ, ಆಹಾರ ಪದಾರ್ಥಗಳನ್ನು ವೇಸ್ಟ್ ಮಾಡಬಾರ್ದು, ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಮಾತ್ರ ತಿನ್ನಬೇಕು. ಹಾಸ್ಟೆಲ್ಗಳಿಗೆ, ವೃದ್ಧಾಶ್ರಮಗಳಿಗೆ ಎಲ್ಲ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಇವನ್ ಪಿ ಜಿಗಳಿಗೆ ಎಷ್ಟೋ ಜನ, ಅದರಲ್ಲೂ ಈ ಬೆಂಗಳೂರಿನಂಥ ಸಿಟಿಯಲ್ಲಿ ನಾವು ಫುಡ್ನ, ಎಷ್ಟೋ ಜನ ರೋಡ್ ಸೈಡಲ್ಲಿ ಕಾರ್ಮಿಕರು ಇರ್ತಾರೆ, ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಸಾಕಷ್ಟು ಜನ ನಾವು ಊಟ ಕೊಡ್ತೀವಿ ಅಂದರೆ ಬಂದು ತೊಗೊಂಡು ಹೋಗ್ತಾರೆ. ಎಷ್ಟೋ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಪ್ರಸಾದ ಹಂಚಿಕೆಗೆ ಎಷ್ಟೋ ಜನ ಕ್ಯೂ ನಿಂತು ಕಾದು ತಿಂತಾ ಇರ್ತಾರೆ. ಅಂದರೆ ಇವತ್ತು ಎಷ್ಟೋ ಜನಕ್ಕೆ ಒಂದು ಹೊತ್ತಿನ ಊಟ ಅಥವಾ ಕುಡಿಯೋ ನೀರಿಗೂ ಇವಾಗ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ, 5 ರೂಪಾಯಿ ಕಾಯಿನ್ ಹಾಕಿ ಕುಡಿಯೋ ನೀರು ತೊಗೊಂಡು ಹೋಗುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಂಥದ್ರಲ್ಲಿ ಆ ಒಂದು ಸಭೆ ಸಮಾರಂಭಗಳಲ್ಲಿ ಮುಂಚೆ ಎಲ್ಲ ಲೋಟ ಇಟ್ಟು ಲೋಟಕ್ಕೆ ನೀರು ಹಾಕ್ತಾಯಿದ್ರು, ಎಷ್ಟು ಬೇಕೋ ಅಷ್ಟು ಕುಡಿದು ಹೋಗ್ತಾಯಿದ್ರು. ಆದರೆ ಈಗ ಒಂದು ಟ್ರೆಂಡ್ ಬಂದುಬಿಟ್ಟಿದೆ, ಎಲ್ಲ ಕಡೆ ಬಿಸ್ಲರಿ ಬಾಟಲ್, ಪುಟಾಣಿ ಬಾಟಲ್, ಅದನ್ನು ಜನ ಅಷ್ಟು ಕುಡಿಯೋದೂ ಇಲ್ಲ. ಮತ್ತು ಆ ಒಂದು ಪ್ಲಾಸ್ಟಿಕ್ಕು ಮತ್ತೆ ನಮ್ಮ ಭೂಮಿಗೆ ಹೋಗುತ್ತೆ.

ಪರಿಸರಕ್ಕೆ ಹೋಗುತ್ತೆ. ಯಾಕೆ ಅದನ್ನೆಲ್ಲ ನಾವು ಯೋಚನೆ ಮಾಡಲ್ಲ? ಎಷ್ಟು ಸಣ್ಣ ಸಣ್ಣ ವಿಷಯಗಳಲ್ವಾ. ಎಚ್ಚೆತ್ಕೊಳ್ಬೇಕು, ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಮ್ಮ ಮುಂದಿನ ಜನ್ರೇಷನು ತುಂಬ ಕಷ್ಟ ಆಗುತ್ತೆ. ಯೋಚನೆ ಮಾಡಿ. ನಾಗೇಶ್, ದೀಪ, ಋತ್ವಿಕ್, ಜಾರ್ವಿಕ್ ಅವರು ಸಂದೇಶ ಕಳಿಸಿದ್ದಾರೆ. ನಾವು ಕಾಫಿ ಎಸ್ಟೇಟ್ನಲ್ಲಿ ಕೂಲಿ ಮಾಡಿಕೊಂಡು ಬದುಕ್ತಿದ್ದೀವಿ, ನಾವು ದುಡಿದ್ರೆ ಮಾತ್ರ ಅವತ್ತಿನ ಊಟ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಷ್ಟೋ ಜನ ಅವತ್ತಿನ ಊಟಕ್ಕೆ ಅವತ್ತು ದುಡಿಮೆ ಮಾಡಿದ್ರೆ ಮಾತ್ರ ಅವರಿಗೆ ಊಟ, ತಿಂಡಿ, ನೀರು ಎಲ್ಲ ಸಿಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡಿ. ಬೇರೆಯವ್ರನ್ನ ಬದಲಾಯಿಸೋಕ್ಕೆ ಹೋಗಬೇಡಿ, ನೀವು ಬದಲಾಗಿ. ನೀವು ಇವತ್ತಿಂದ, ನಾನು ಯಾವುದೇ ಫಂಕ್ಷನ್ಗೆ ಹೋಗಲಿ, ಯಾವುದೇ ಮನೆಗೆ ಹೋಗಲಿ, ಅಥವಾ ನಮ್ಮ ಮನೆಯಲ್ಲೇ ಆಗಲಿ, ನನ್ನ ತಟ್ಟೆಗೆ ಅನ್ನ ಬಂದು ಬಿದ್ದಾಗ ಅಥವಾ ಅನ್ನ ಯಾವುದೇ ಒಂದು ಫುಡ್ ತಿನ್ನುವಂತಹ ಆಹಾರ ಇದ್ದಾಗ ಅದನ್ನು ಆದಷ್ಟು ನಾನು ವೇಸ್ಟ್ ಮಾಡದೇ ಇರೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಒಂದು ಯೋಚನೆ ಮಾಡಿ, ಒಂದು ಶಪಥ ಮಾಡಿ, ಅಥವಾ ಒಂದು ಗಟ್ಟಿ ನಿರ್ಧಾರ ಮಾಡಿದ್ರೆ, ಅದ್ರ ಬಗ್ಗೆ ನೀವು ಒಂದು ಹೆಜ್ಜೆ ಮುಂದಿಟ್ಟರೆ ಮತ್ತೆ ನಿಮ್ಮ ಮನೆಯವರೆಲ್ಲ ಯೋಚನೆ ಮಾಡ್ತಾರೆ, ಹೇ ಇವರೇ ಇಷ್ಟು ತುಂಬ ಸ್ಟ್ರಿಕ್ಟಾಗಿ ವೇಸ್ಟ್ ಮಾಡಬಾರ್ದು ಅನ್ಕೋತಿದ್ದಾರೆ ಅಂದರೆ ನಾವು ಫಾಲೋ ಮಾಡೋಣ ಅಂತ. ಇವನ್ ನೀರು, ಬರೀ ಕುಡಿಯೋ ನೀರು ಮಾತ್ರ ಅಲ್ಲ, ನಾವು ಎಷ್ಟು ಪ್ರತಿದಿನ ನೀರು ವೇಸ್ಟ್ ಮಾಡ್ತೀವಲ್ವ, ಸ್ನಾನಕ್ಕೆ, ಬಟ್ಟೆ ವಾಶಿಗೆ, ಪಾತ್ರೆ ತೊಳೆಯೋದಕ್ಕೆ, ಅದಕ್ಕೆ ಬೇಕು ಬೇಡ, ಹೇಗೋ ನಮಗೆ ನೀರು ಚೆನ್ನಾಗಿ ಬರುತ್ತೆ ಅಲ್ವಾ, ಆರಾಮಾಗಿ ಯೂಸ್ ಮಾಡೋಣ ಅಂತ ಪೋಲ್ ಮಾಡ್ತಾ ಇರ್ತೀವಿ. ಆದರೆ ಎಷ್ಟೋ ಊರುಗಳಲ್ಲಿ ನೀರಿಲ್ಲದೆ, ಕುಡಿಯೋ ನೀರಿಲ್ಲದೆ, ಯೂಸ್ ಮಾಡೋಕ್ಕೆ ನೀರಿಲ್ಲದೆ ಒತ್ತಾಡ್ತಾ ಇರ್ತಾರೆ. ಹಾಗಾಗಿ ಈ ವಿಷಯದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡೋಣ ಅಂತ ಹೇಳ್ತಾ, ಸಮಯ 5:54 ಆಯಿತು. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಅಂತ ಹೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಹಾಡಿಗೆ, ಮಾತಿಗೆ, ಸಂದೇಶಕ್ಕೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು 101.3 FM ರೇನ್ಬೋ ಕನ್ನಡ, ಕಾಮನಬೆಲ್ಲು, ಮ್ಯಾಜಿಕಲಿ ಯುವರ್ಸ್. ಮ್ಯೂಸಿಕಲಿ ಕೂಡ ನಿಮ್ಮದೇ ಕಣ್ರೀ.

0: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
1: वंदे मातरम। प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम 1 की लॉन्चिंग, $5 ट्रिलियन की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, वंदे मातरम।
2: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ. ಫ್ರೀಡಂ ರಿದಮ್ಸ್, ಅ ಸಿಂಫನಿ ಆಫ್ ಫ್ರೀಡಂ. ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಹಾಗೂ ರಾಗಂ 24x7 ಡಿಟಿಎಚ್ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ, ಬೆಂಗಳೂರು. ಬನ್ನಿ, ದೇಶದ ಸ್ವಾತಂತ್ರ್ಯದ ಸಂಭ್ರಮವನ್ನು ಒಟ್ಟಾಗಿ ಆಚರಿಸೋಣ. ನಮ್ಮ ತಾಯ್ನಾಡಿಗೆ ಸಂಗೀತ ಲಯದಲ್ಲಿ ಗೌರವ ಸಲ್ಲಿಸೋಣ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
7: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
6: ಹಾಡದಿದ್ದರೆ ನನ್ನ ಹಾಡು ಕೇಳು.
8: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
8: ಏನ್ ಮಾಡ್ಲಿ?
9: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
7: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು, ಸಖತ್ ಸಾಂಗು
9: ಪ್ರತಿದಿನ ಬೆಳಗ್ಗೆ 9ಕ್ಕೆ ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
10: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಜೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನವೆಲು. ಸಮಯ 6:05 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ಕೇಳಬಹುದು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಸ್ಟುಡಿಯೋ ಸಮಯ 6:10. ಈಗ ಕೇಳಿ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕರ್ನಾಟಕ ರಾಜಕೀಯ ಇತಿಹಾಸದ ಮಹತ್ವದ ಹೆಸರು ಬಿಡಿ ಜತ್ತಿ ಅವರದು. 1940 ಮುನಿಸಿಪಾಲಿಟಿ ಸದಸ್ಯರಾಗಿ ವೃತ್ತಿ ಜೀವನ ಆರಂಭಿಸಿದ ಬಿಡಿ ಜತ್ತಿಯವರು ನಂತರದ ದಿನಗಳಲ್ಲಿ ಜಮಖಂಡಿಯನ್ನು ಪ್ರತಿನಿಧಿಸಿದರು. ಮಂತ್ರಿಯಾದರು, ಮುಖ್ಯಮಂತ್ರಿಯಾದರು, ಉಪರಾಷ್ಟ್ರಪತಿಯಾದರು, ರಾಷ್ಟ್ರಪತಿಯೂ ಆದರು. ಬಾಂಬೆ ಸರ್ಕಾರದಲ್ಲಿ ಕೂಡ ಅವರು ಮಂತ್ರಿಯಾಗಿದ್ದರು. 1952 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಕ್ರಿಯರು, ಬಹಳ ಪ್ರಭಾವಿಗಳೂ ಆಗಿದ್ದರು ಬಿಡಿ ಜತ್ತಿ. ಅವರ ಸಾಹಿತ್ಯ ಪ್ರೀತಿ ಕೂಡ ಅನನ್ಯ. ಅಧ್ಯಾತ್ಮದಲ್ಲಿ ಅವರಿಗೆ ಆಸಕ್ತಿ ಇತ್ತು. ಐ ಆಮ್ ಮೈ ಓನ್ ಮಾಡೆಲ್, ಇದು ಅವರ ಆತ್ಮಚರಿತ್ರೆ. ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರ ಸರಿದಾಗ 1968-72 ಪಾಂಡಿಚೇರಿಯ ಗವರ್ನರ್ ಆಗಿದ್ದರು. ಆಗ ಅರವಿಂದರ ಜನ್ಮ ಶತಾಬ್ದಿ ಸಂದರ್ಭದಲ್ಲಿ ಅವರು ಆಡಿದ ಮಾತುಗಳು, ಅವರ ಧ್ವನಿಯನ್ನು ಕೇಳೋಣ. ಜೊತೆಗೆ ಅರವಿಂದರ ಆಧ್ಯಾತ್ಮಿಕ ಜೀವನವನ್ನ ಅವರು ಬಣ್ಣಿಸಿರುವ ರೀತಿ ಕೂಡ.
2: ಶ್ರೀ ಅರವಿಂದರು ತೀರ ಚಿಕ್ಕವರಿರುವಾಗಲೇ ಅವರಿಗೆ ಸರ್ವೋತ್ಕೃಷ್ಟ ಇಂಗ್ಲಿಷ್ ಕಾವ್ಯಗಳಲ್ಲಿ ಆಸಕ್ತಿ ಇದ್ದಿತ್ತು ಮತ್ತು ಅವರು ಕೇವಲ 13 ಇಂಗ್ಲಿಷಿನಲ್ಲಿ ತಮ್ಮ ಪ್ರಥಮ ಕವಿತೆಯನ್ನು ರಚಿಸಿದರು ಮತ್ತು ಅವರಿಗೆ ವಯಸ್ಸು 11 ಆದಾಗ ಜಗತ್ತಿನಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗಲಿವೆ ಮತ್ತು ಅದರಲ್ಲಿ ತಮಗೆ ಒಂದು ವಿಶಿಷ್ಟವಾದ ಪಾತ್ರವನ್ನು ವಹಿಸಬೇಕಾಗಬಹುದು ಎನ್ನುವ ಒಂದು ಬಲವತ್ತರವಾದ ಅನುಭವ ಅವರಿಗೆ ಆಯಿತು. ಈ ಅನುಭವದ ಚಿತ್ರ ಹೆಚ್ಚು ಸ್ಪಷ್ಟವಾಗಲು ಅವರಿಗೆ ಇನ್ನೂ ಕೆಲವು ವರ್ಷಗಳು ಬೇಕಾದವು ಮತ್ತು ತನ್ನ ತಾಯ್ನಾಡು ಬ್ರಿಟಿಷರ ನೊಗದಿಂದ ಮುಕ್ತವಾಗುವುದು ಈ ಜಾಗತಿಕ ಬದಲಾವಣೆಗಳಲ್ಲಿ ಒಂದು ಅತ್ಯಗತ್ಯದ ಭಾಗವಾಗಿದೆ ಎಂಬುದನ್ನು ಅರಿತುಕೊಂಡರು. ಹಾಗೂ ಬ್ರಿಟಿಷ್ ಸರ್ಕಾರವು ಕೊಡುತ್ತಲಿದ್ದ ಹೀನಾಯಮಾನವಾದ ಕಿರುಕುಳದ ವಿವರಗಳನ್ನು ಅವರು ವಿದ್ಯಾರ್ಥಿಯಾಗಿರುವಾಗಲೇ ತಿಳಿದುಕೊಂಡಿದ್ದರು. ಅವರು ಇಂಗ್ಲೆಂಡಿನಲ್ಲಿ ಭಾರತೀಯ ಮಜಲಿ ಸಂಘದ ಕ್ರಿಯಾಶೀಲ ಸದಸ್ಯರಾಗಿ ಅನೇಕ ಸಲ ಉತ್ತಮ ಭಾಷಣಗಳನ್ನು ಮಾಡಿದರು. ಬ್ರಿಟಿಷರ ಸರ್ಕಾರವನ್ನು ಹೊರದೂಡಲು ಒಂದು ಕಾರ್ಯಕ್ರಮವನ್ನು ರೂಪಿಸಿದರು.

0: ಸಂಘಟನಾ ಕಾರ್ಯವನ್ನು ಕೈಗೊಂಡರು. ನಮಗೆಲ್ಲ ತಿಳಿದಂತೆ ಶ್ರೀ ಅರವಿಂದರು 1910 ರಾಜಕೀಯ ಕ್ಷೇತ್ರದಿಂದ ನಿವೃತ್ತಿ ಹೊಂದಿ ಹಿರಿದಾದ ಆಧ್ಯಾತ್ಮಿಕ ಕ್ಷೇತ್ರವನ್ನು ಬಳಸಿಕೊಂಡು ಪಾಂಡಿಚೇರಿಗೆ ಹೋದರು. ರಾಜಕೀಯ ಆಂದೋಲನದ ನಾಯಕತ್ವವನ್ನು ಮುಂದೆ ಮಹಾತ್ಮ ಗಾಂಧಿಯವರು ವಹಿಸಿಕೊಂಡು ಶ್ರೀ ಅರವಿಂದರ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಿ ದೇಶಕ್ಕೆ ಸ್ವರಾಜ್ಯವನ್ನು ತಂದುಕೊಟ್ಟರು. ಶ್ರೀ ಅರವಿಂದರು ಭಾರತದ ರಾಷ್ಟ್ರೀಯ ಆಂದೋಲನವನ್ನು ತತ್ವಜ್ಞಾನ ಮತ್ತು ಆಧ್ಯಾತ್ಮಿಕ ವಿಚಾರದ ಹಿನ್ನೆಲೆಯಲ್ಲಿ ಸಫಲವಾಗಿ ಮುಂದುವರಿಸಿರುವುದು ಅದ್ಭುತ ರಮ್ಯವಾಗಿದೆ. ಅವರು ತೇಜಪುಂಜ ಉಲ್ಕಾಪಾತದಂತೆ ಬೆಳಗಿ ಭಾರತದ ತರುಣರ ಮೇಲೆ ಒಂದು ಬಗೆಯ ಬಲಶಾಲಿಯಾದ ಪ್ರಭಾವವನ್ನು ಬೀರಿದರು. ಬಂಗಾಲದ ವಂಗಭಂಗ ವಿರೋಧಿ ಆಂದೋಲನವು ಇವರ ವಿಚಾರಧಾರೆಯ ಮೇಲೆ ಬಲವನ್ನು ಪಡೆದುಕೊಂಡಿತ್ತು. ಮುಂದೆ ಇದೇ ಮಹಾತ್ಮ ಗಾಂಧಿಯವರ ಆಂದೋಲನಕ್ಕೆ ನಾಂದಿಯಾಗಿತ್ತು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಧೀಮಂತ ನಾಯಕ ಬಿಡಿ ಜತ್ತಿ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ ಫ್ರೀಡಂ ರಿದಮ್ಸ್ ಅ ಸಿಂಫನಿ ಆಫ್ ಫ್ರೀಡಂ. ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಹಾಗೂ ರಾಗಂ 24x7 ಡಿಟಿಎಚ್ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ, ಬೆಂಗಳೂರು. ಬನ್ನಿ, ದೇಶದ ಸ್ವಾತಂತ್ರ್ಯದ ಸಂಭ್ರಮವನ್ನು ಒಟ್ಟಾಗಿ ಆಚರಿಸೋಣ. ನಮ್ಮ ತಾಯ್ನಾಡಿಗೆ ಸಂಗೀತ ಲಯದಲ್ಲಿ ಗೌರವ ಸಲ್ಲಿಸೋಣ.
2: ಆಕಾಶವಾಣಿ ಎಫ್ಎಂ
3: ರೈನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು. ಸಮಯ 6:20 ಆಗ್ತಾ ಇದೆ. ಈಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
4: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮು ಅಶೀತಿತಮ ಸ್ವತಂತ್ರತಾ ದಿವಸಸ್ಯ ಪೂರ್ವ ಸಂಧ್ಯಾಯಾಂ ಅದ್ಯ ರಾಷ್ಟ್ರಂ ಸಂಬೋಧಯಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ದಿಲ್ಯಾಃ ರಕ್ತದುರ್ಗಾತ್ ಸ್ವಾತಂತ್ರ್ಯ ದಿವಸಾವಸರೆ ರಾಷ್ಟ್ರಸ್ಯ ನೇತೃತ್ವಂ ಕರಿಷ್ಯತಿ. ಅದ್ಯ ವಿಭಜನ ವಿಭೀಷಿಕಾ ಸ್ಮರಣ ದಿವಸಃ ಆಚರ್ಯತೆ. ಪ್ರಧಾನಮಂತ್ರಿ, ಗೃಹಮಂತ್ರಿ, ರಕ್ಷಾಮಂತ್ರಿ ಚ ವಿಭಜನಸ್ಯ ಸಮಯೇ ಪ್ರಾಣತ್ಯಾಗಂ ಕೃತವದ್ಭ್ಯಃ ಸರ್ವೇಭ್ಯಃ ಶ್ರದ್ಧಾಂಜಲಿಂ ಅರ್ಪಯಂತಿ. ಭೂಕಂಪಾನಂತರಂ ಸಹಾಯೋದ್ಧಾರಾರ್ಥಂ ಕ್ರಿಯಮಾಣಾನ್ ಪ್ರಯತ್ನಾನ್ ಸಮರ್ಥನಾಯ ಭಾರತಂ ಕೊಲಂಬಿಯಾ ದೇಶಂ ಪ್ರತಿ 20 ಮೆಟ್ರಿಕ್ ಟನ್ಮಿತಂ ಸಹಾಯ ಸಾಮಗ್ರೀಣಾಂ ಪ್ರಥಮಂ ಖಂಡಂ ಪ್ರೇಷಯತಿ. ಅಪಿ ಚ ಅದ್ಯ ಛತ್ತೀಸ್ಗಢ ರಾಜ್ಯೆ ಪೂರ್ವಿ ಮಧ್ಯಪ್ರದೇಶೆ ಹಿಮಾಚಲ ಪ್ರದೇಶೆ ಝಾರಖಂಡೆ ಉತ್ತರ ಪ್ರದೇಶೆ ಉತ್ತರಾಖಂಡೆ ಚ ಅತ್ಯಧಿಕ ವೃಷ್ಟೇ ಸಂಚೇತನಾ ಪ್ರಸಾರಿತ ಅಸ್ತಿ. ಅಥ ವಾರ್ತಾಃ ವಿಸ್ತರೇಣ. ಅಶೀತಿತಮೇ ಸ್ವತಂತ್ರತಾ ದಿವಸಾವಸರೆ ಅದ್ಯ ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ರಾಷ್ಟ್ರಾಯ ಸ್ವಕೀಯಂ ಸಂದೇಶಂ ಪ್ರದಾಶ್ಯತಿ. ರಾಷ್ಟ್ರಪತೇಃ ಏತತ್ ಸಂಬೋಧನಂ ಸಾಯಂ 7 ಆಕಾಶವಾಣ್ಯಾಃ ಸಮಗ್ರೆ ರಾಷ್ಟ್ರೀಯ ಸಂಜಾಲೆ ಪ್ರಸಾರಯಿಷ್ಯತೆ. ಏತದತಿರಿಚ್ಯ ದೂರದರ್ಶನಸ್ಯ ಸರ್ವಾಸು ವಾಹಿನೀಷು ಪ್ರಥಮಂ ಹಿಂದಿಭಾಷಾಯಾಂ ತತಃ ಆಂಗ್ಲಭಾಷಾಯಾಂ ಚ ಅಸ್ಯ ಪ್ರಸಾರಣಂ ಭವಿಷ್ಯತಿ. ದೂರದರ್ಶನೆ ಹಿಂದಿ ಆಂಗ್ಲರೂಪಯೋಃ ಪ್ರಸಾರಣಾತ್ ಪರಂ ಅಸ್ಯ ಕ್ಷೇತ್ರೀಯ ಭಾಷಾ ಸಂಸ್ಕರಣಾನಿ ದೂರದರ್ಶನಸ್ಯ ಕ್ಷೇತ್ರೀಯ ವಾಹಿನೀಷು ಪ್ರಸಾರಯಿಷ್ಯಂತೆ. ಅವಧೇಯಮಿದಂ ಯತ್ ಆಕಾಶವಾಣ್ಯಾ ಅಪಿ ಸಂಬೋಧನಸ್ಯ ಕ್ಷೇತ್ರೀಯ ಭಾಷಾ ಸಂಸ್ಕರಣಾನಿ ರಾತ್ರೌ 9:30 ಸ್ವಕೀಯೇಷು ಕ್ಷೇತ್ರೀಯ ಪ್ರಸಾರಣ ಕೇಂದ್ರೇಷು ಪ್ರಸಾರ್ಯತೆ. ಶ್ವಃ ರಾಷ್ಟ್ರೇ ಅಶೀತಿತಮಃ ಸ್ವತಂತ್ರತಾ ದಿವಸಃ ಆಚರ್ಯತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದಿಲ್ಯಾಃ ರಕ್ತದುರ್ಗಾತ್ ಉತ್ಸವಸ್ಯ ನೇತೃತ್ವಂ ವಿಧಾಷ್ಯತಿ. ಭಾರತೀಯ ವಾಯುಸೇನಾಯಾಃ MI-17 ಇತಿ ದ್ವೇ ಉದಗ್ರ ವಿಮಾನಯಾನೆ ಅಸ್ಮಿನ್ ಸ್ಥಳೆ ಪುಷ್ಪವೃಷ್ಟಿಂ ಕರಿಷ್ಯತಃ. ರಾಷ್ಟ್ರಧ್ವಜಾರೋಹಣಂ 1 ಗನ್ ಸ್ಯಾಲ್ಯೂಟ್ ಇತ್ಯನೇನ ಸಹ ಭವಿಷ್ಯತಿ. ಪುಷ್ಪವೃಷ್ಟೇ ಅನಂತರಂ ಪ್ರಧಾನಮಂತ್ರಿ ರಕ್ತದುರ್ಗಸ್ಯ ಪ್ರಾಕಾರಾತ್ ರಾಷ್ಟ್ರಂ ಅಭಿಸಂಬೋಧಯಿಷ್ಯತಿ. ಅಯಂ ಭವ್ಯೋತ್ಸವಃ ರಾಷ್ಟ್ರೀಯಗೀತಸ್ಯ ವಂದೇ ಮಾತರಂ ಇತ್ಯಸ್ಯ ಸಾರ್ಧೈಕಶತವರ್ಷಾಣಾಂ ಚಿರಸ್ಥಾಯಿ ಪರಂಪರಾಯಾಃ ಸ್ಮರಣಾರ್ಥಂ 47,000 ವಿಕಸಿತ ಭಾರತಂ ಪ್ರತಿ ಭಾರತಸ್ಯ ಯಾತ್ರಾಂ ಅಗ್ರೆ ನೇತುಂ ಯುವಶಕ್ತೇ ಊರ್ಜಾಯಾಃ ಆಕಾಂಕ್ಷಾಯಾಃ ಮಹತ್ವಪೂರ್ಣ ಯೋಗದಾನಸ್ಯ ಚ ಉತ್ಸವಾರ್ಥಂ ನಿರ್ಧಾರಿತಃ ಅಸ್ತಿ. ಪ್ರಥಮವಾರಂ ರಕ್ತದುರ್ಗಸ್ಯ ಉತ್ಸವೇಷು ವಂದೇ ಮಾತರಂ ಇತ್ಯಸ್ಯ ಗಾಯನಂ ಭವಿಷ್ಯತಿ.

0: ನೋಡಿದಾಗ ಕೆಲವೊಮ್ಮೆ ನನ್ನ ಜೀವನ ಮಾತ್ರ ಸಖತ್ ಬೋರಿಂಗ್ ಅನ್ನಿಸ್ಬೋದು, ಆದರೆ ನಾವು ನೋಡೋದು ಅವರ ಬದುಕಿನ ಒಂದು ಕ್ಷಣ ಮಾತ್ರ ಅಲ್ವಾ, ಅವರ ಸಂಪೂರ್ಣ ಕಥೆಯಲ್ಲ. ಹೋಲಿಕೆ ಆತ್ಮವಿಶ್ವಾಸವನ್ನ ನಿಧಾನವಾಗಿ ಕದಿಯುತ್ತೆ. ನಮ್ಮಲ್ಲಿರುವ ಪ್ರತಿಭೆ, ನಮ್ಮ ಪ್ರಯತ್ನ, ನಮ್ಮ ಸಣ್ಣ ಸಣ್ಣ ಗೆಲುವುಗಳನ್ನೇ ಮರೆಸಿಬಿಡುತ್ತೆ. ಹೂವು ತನ್ನ ಸುಗಂಧವನ್ನು ಇನ್ನೊಂದು ಹೂವಿನ ಜೊತೆ ಹೋಲಿಸಿಕೊಳ್ಳುವುದಿಲ್ಲ, ಅದು ತನ್ನದೇ ಪರಿಮಳ ಅರಳುತ್ತದೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದೇ ಒಂದು ಪ್ರಶ್ನೆ ಖಂಡಿತ ಕೇಳ್ಕೊಳ್ಳಿ. ನಾನು ನಿನ್ನೆಯ ನನಗಿಂತ ಇಂದು ಒಂದು ಹೆಜ್ಜೆ ಮುಂದೆ ಬಂದಿದ್ದೀನಾ? ಉತ್ತರ ಹೌದು ಎಂದ್ರೆ ಅದೇ ನಿಜವಾದ ಗೆಲುವು. ಬೇರೆಯವರ ಜೊತೆ ಊಟದ ಸ್ಪರ್ಧೆ ಮಾಡುವುದಕ್ಕಿಂತ ನಿನ್ನೆಯ ನಿನ್ನನ್ನೇ ಮೀರಿ ಬೆಳೆಯುವ ಪ್ರಯತ್ನ ಮಾಡಿ. ಏಕೆಂದರೆ ಜೀವನ ಒಂದು ರೇಸ್ ಖಂಡಿತ ಅಲ್ಲ, ಅದು ಪ್ರತಿಯೊಬ್ಬರಿಗೂ ವಿಭಿನ್ನವಾದ ಪಯಣ. ಸ್ನೇಹಿತರೆ, ಬೇರೆಯವರ ಕತೆ ನೋಡಿ ನಿಮ್ಮ ಪುಸ್ತಕವನ್ನ ಮುಚ್ಚಿಬಿಡಬೇಡಿ. ನಿಮ್ಮ ಬದುಕಿನ ಲೇಖಕರು ನೀವೇ. ಪ್ರತಿಯೊಬ್ಬರ ಸಮಯವೂ ಬೇರೆ, ದಾರಿಯೂ ಬೇರೆ, ಗುರಿಯೂ ಬೇರೆ. ಹೀಗಾಗಿ ಹೋಲಿಕೆ ಬೇಡ, ಬೆಳವಣಿಗೆ ಬೇಕು. ನಿನ್ನ ಪ್ರಯಾಣ ನಿನ್ನದೇ. ನಿನ್ನ ನಿನ್ನೆಗಿಂತ ಇಂದು ಉತ್ತಮವಾಗಿದ್ದರೆ ಅದಕ್ಕಿಂತ ದೊಡ್ಡ ಗೆಲುವು ಮತ್ತೊಂದಿಲ್ಲ. ಇದು ನಿಮ್ಮ ಮನಸ್ಸುಗಳ ಮಾತು ಮದರ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸುಂದರ ವಿಷಯದೊಂದಿಗೆ. ಅಲ್ಲಿವರೆಗೆ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಪಯಣವನ್ನು ಹೆಮ್ಮೆಯಿಂದ ಬದುಕಿ. ಇಷ್ಟತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಶಾಂತಲಾಜೆ. ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.
1: ಸ್ಟುಡಿಯೋ ಸಮಯ 6:40 ಆಗ್ತಾ ಇದೆ. ಈಗ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ನಾಳೆ 80th ಸ್ವಾತಂತ್ರ್ಯ ದಿನಾಚರಣೆ, ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಧ್ವಜಾರೋಹಣ, ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ, ರಾಜ್ಯದಲ್ಲಿ ಗುಟ್ಕಾ ನಿಷೇಧ, ಆದೇಶ ಹಿಂಪಡೆಯಲು ಸರ್ಕಾರ ನಿರ್ಧಾರ, ಪರಿಷತ್ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧಾರ, ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ, 2110 ಕೋಟಿ ರೂಪಾಯಿ ಹಗರಣ, ಆರೋಪಿ ಶಿವಾನಂದ್ ನೀಲಣ್ಣವರ್ ಬಂಧಿಸಿದ ಇಡಿ. ವಾರ್ತೆಗಳ ವಿವರ. 80th ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಾದ್ಯಂತ ಭದ್ರತಾ ವ್ಯವಸ್ಥೆ ಹೆಚ್ಚಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮೈದಾನದ ಹೊರಗೆ ಮತ್ತು ಒಳಗೆ 110 ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. 1100 ಪೊಲೀಸ್ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಸುಗಮ ಸಂಚಾರ ನಿರ್ವಹಣೆಗಾಗಿ 1583 ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಮಾಣೆಕ್ ಷಾ ಪರೇಡ್ ಮೈದಾನಕ್ಕೆ ಸಿಗರೆಟ್, ಬೆಂಕಿ ಪೊಟ್ಟಣ, ಚೂಪಾದ ವಸ್ತು, ಚಾಕು ಮತ್ತು ಬ್ಲೇಡ್, ಸ್ಫೋಟಕ ವಸ್ತುಗಳನ್ನು ನಿಷೇಧ ಮಾಡಲಾಗಿದೆ. ಇದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬ ನಡೆಯಲಿದ್ದು ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಸಾರ್ವಜನಿಕರಿಗಾಗಿ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಯೋಜನೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 3000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧವನ್ನು ಹಿಂತೆಗೆದುಕೊಳ್ಳಲಿದೆ ಎಂದು ಐಎಎನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಗಾರರ ಮೇಲೆ ಪರಿಣಾಮ ಉಂಟಾಗಲಿದೆ ಎಂದು ಶಾಸಕರು ಪಕ್ಷಾತೀತವಾಗಿ ಕಳವಳ ವ್ಯಕ್ತಪಡಿಸಿದ ಬಳಿಕ ಸರ್ಕಾರ ನಿಷೇಧವನ್ನು ಹಿಂತೆಗೆದುಕೊಳ್ಳಲು ನಿರ್ಧರಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಗುಟ್ಕಾ ನಿಷೇಧಿಸುವ ಆದೇಶವನ್ನು ಹಿಂತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಿನ್ನೆ ನಡೆದ ಸಚಿವ ಸಂಪುಟದಲ್ಲಿ ಈ ವಿಷಯ ಚರ್ಚೆಗೆ ಬಂದಿದ್ದು ಆರೋಗ್ಯ ಇಲಾಖೆ ಕಾರ್ಯದರ್ಶಿ ವಿರುದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಉತ್ತಮ ಯೋಜನೆಯಾಗಿದೆ ಎಂದು ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಕೆಲವು ಒತ್ತಡಗಳಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸಭಾಪತಿ ಸಲೀಂ ಅಹಮದ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಮುಖ್ಯಮಂತ್ರಿ, ಜೀವನದಲ್ಲಿ ಯಶಸ್ಸು ಸಿಗಬೇಕಾದರೆ ಧರ್ಮರಾಯನ ಧರ್ಮತ್ವ, ಕರ್ಣನ ದಾನತ್ವ, ಅರ್ಜುನನ ಗುರಿ ಇರಬೇಕು ಎಂದು ತಿಳಿಸಿದ್ದಾರೆ. ರಾಜಕಾರಣ ಹೊರಗಿಟ್ಟು ರಾಜ್ಯದ ಯಶಸ್ಸಿಗೆ ಒಟ್ಟಾಗಿ ಕಾರ್ಯನಿರ್ವಹಿಸೋಣ ಎಂದು ಕರೆ ನೀಡಿದ್ದಾರೆ. ನೂತನ ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಈ ಹಂತದವರೆಗೆ ಬರಲು ಅವಕಾಶ ಕಲ್ಪಿಸಿದ ಕಾಂಗ್ರೆಸ್ ಪಕ್ಷ ಹಾಗೂ ಹಿರಿಯ ನಾಯಕರಿಗೆ ಧನ್ಯವಾದ ತಿಳಿಸಿದರು. ಇದು ಪಕ್ಷದ ಸ್ಥಾನವಲ್ಲ, ಸದನದ ಸ್ಥಾನ ಎಂದು ಅಭಿಪ್ರಾಯಪಟ್ಟ ಅವರು, ಇಲ್ಲಿ ಎಲ್ಲರೂ ಸಮಾನರು ಎಂದು ಹೇಳಿದ್ದಾರೆ. ಬಳಿಕ ವಿಧಾನ ಪರಿಷತ್ನ ಕಲಾಪವನ್ನು ಸೋಮವಾರ 11 ಗಂಟೆಗೆ ಸಭಾಪತಿ ಸಲೀಂ ಅಹಮದ್ ಮುಂದೂಡಿದರು. ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2,65,00,000 ಕಾರ್ಡ್ಗಳು ಇ ಕೆವೈಸಿ ಆಗಬೇಕಾಗಿದೆ ಎಂದು ಹೇಳಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಒಳಗೆ ಇ ಕೆವೈಸಿ ಮಾಡಲು ನಿರ್ಧರಿಸಿದ್ದು ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂದಿರಾ ಕಿಟ್ ನೀಡಲು ತಾಂತ್ರಿಕ ತೊಂದರೆ ಉಂಟಾಗಿದೆ ಎಂದು ತಿಳಿಸಿದ ಸಚಿವರು, ಅಂತಿಮ ನಿರ್ಧಾರ ಇನ್ನೂ ಕೈಗೊಂಡಿಲ್ಲ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಪರಿಸರದಲ್ಲಿ ನಾಳೆ ಮತ್ತು ನಾಡಿದ್ದು ಬೆಂಗಳೂರಿನ ಖಾಸಗಿ ಕಂಪನಿಯೊಂದು ವಾಹನಗಳ ಆಫ್ ರೋಡ್ ಸಾಹಸ ಯಾತ್ರೆ ರ್ಯಾಲಿ ಆಯೋಜನೆ ಮಾಡಿದೆ. ಇಂತಹ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಲು ಅನುಮತಿ ನೀಡದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೆ ಪತ್ರ ಬರೆದ ಮೂಲಕ ಸೂಚನೆ ನೀಡಿರುವ ಅವರು, ಕಾರ್ಯಕ್ರಮ ನಡೆಸಿದ್ದಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜೀಪ್ಗಳ ಸಂಚಾರದಿಂದ ಕುದುರೆಮುಖದ ಪರಿಸರಕ್ಕೆ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಹಾನಿಯುಂಟಾಗಲಿದೆ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯದ ಜೊತೆಗೆ ಸಣ್ಣ ಜಲ ಹಳ್ಳದಂತ ನೀರಿನ ಮೂಲಗಳು ಕಲುಷಿತಗೊಳ್ಳುತ್ತವೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮ ನಡೆಸಿದ್ದಲ್ಲಿ ಆಯೋಜಕರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಿಂದ ನಾಳೆ ಬೆಳಗ್ಗೆ 10:30 11:30 ಫ್ರೀಡಂ ರಿದಮ್ ಎ ಸಿಂಫೋನಿ ಆಫ್ ಫ್ರೀಡಂ ಎಂಬ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2,110 ಕೋಟಿ ರೂಪಾಯಿಗಳ ಹಗರಣದಲ್ಲಿ ಶಿವಂ ಅಸೋಸಿಯೇಟ್ನ ಶಿವಾನಂದ್ ಸಿದ್ದಪ್ಪ ನೀಲಣ್ಣವರ್ ಅವರನ್ನು ಬಂಧಿಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ. ಮಂಗಳೂರು ವಲಯ ಇಡಿ ಅಧಿಕಾರಿಗಳು ಬಂಧಿಸಿದ್ದು, ವಿಶೇಷ ನ್ಯಾಯಾಲಯ ಆರೋಪಿಯನ್ನು ಇದೇ 14ರವರೆಗೆ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಶಿವಾನಂದ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಗೋವಾ, ಛತ್ತೀಸ್ಗಢ ರಾಜ್ಯದಲ್ಲಿಯೂ ಹೂಡಿಕೆ ಸಂಗ್ರಹ ಮಾಡಿದ್ದಾನೆ. ಪೋಂಜಿ ಶೈಲಿ ಸ್ಕೀಂ ಮೂಲಕ 2,110 ಕೋಟಿ ರೂಪಾಯಿ ಅಕ್ರಮವಾಗಿ ಸಂಗ್ರಹಿಸಿದ್ದಾನೆ. ಆದರೆ ಒಂದು ಭಾಗದಷ್ಟು ಹಣ ಮಾತ್ರ ಮರುಪಾವತಿ ಮಾಡಲಾಗಿದೆ. ದುರುಪಯೋಗ ಪಡಿಸಿಕೊಂಡ ಹಣವನ್ನು ಪಿಎಂಎಲ್ಎ ಅಡಿಯಲ್ಲಿ ಅಪರಾಧದ ಆದಾಯ ಎಂದು ಗುರುತಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 9-17 ದೇಶದಾದ್ಯಂತ ಹರ್ಗ ತಿರಂಗ 2026 ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ನಾಗಾವಿ ಗ್ರಾಮದಲ್ಲಿರುವಂತಹ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ರಾಷ್ಟೀಯ ಸೇವಾ ಯೋಜನೆಯ ಕೋಶದ ವತಿಯಿಂದ ಮಲ್ಲಸಮುದ್ರ ಗ್ರಾಮದಲ್ಲಿ ಹರ್ಘರ್ ತಿರಂಗ ಅಭಿಯಾನ ಜರುಗಿತು. ತುಮಕೂರಿನಲ್ಲಿ ನಡೆದ ತಿರಂಗ ಯಾತ್ರೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ ಮತ್ತು ಸ್ಕೌಟ್ ವಿದ್ಯಾರ್ಥಿಗಳು ಸೇರಿದಂತೆ 100+ ಉತ್ಸಾಹದಿಂದ ಭಾಗಿಯಾದರು. ಮಹಾನಗರ ಪಾಲಿಕೆ ಆವರಣದಲ್ಲಿ ವಿದ್ಯಾರ್ಥಿಗಳು ಮತ್ತು ನಾಗರಿಕರು 100 ಮೀಟರ್ ಉದ್ದದ ಬೃಹತ್ ರಾಷ್ಟ್ರಧ್ವಜ ಹಾಗೂ ಸಹಸ್ರಾರು ತ್ರಿವರ್ಣ ಧ್ವಜಗಳನ್ನು ಹಿಡಿದು ಮೆರವಣಿಗೆ ನಡೆಸಿದರು. ಕಲಬುರಗಿ ಲೋಕಸಭಾ ಕ್ಷೇತ್ರದ ಸಂಸದ ರಾಧಾಕೃಷ್ಣ ದೊಡ್ಡಮನಿ ನವದೆಹಲಿಯಲ್ಲಿ ಇಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಮಹಾನಿರ್ದೇಶಕ ಯದುಬೀರ್ ಸಿಂಗ್ ರಾವತ್ ಮತ್ತು ಹೆಚ್ಚುವರಿ ಮಹಾನಿರ್ದೇಶಕ ಜಾನ್ವಿಜ್ ಶರ್ಮಾ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ಐತಿಹಾಸಿಕ ಬೌದ್ಧ ತಾಣವಾದ ಸನ್ನತಿ ಹಾಗೂ ಪ್ರಸಿದ್ಧ ಗುಲ್ಬರ್ಗಾ ಕೋಟೆಯ ಸಂರಕ್ಷಣೆ, ಜೀರ್ಣೋದ್ಧಾರ ಮತ್ತು ಸಮಗ್ರ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಈ ಭಾಗದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಪಾರಂಪರಿಕ ತಾಣಗಳನ್ನು ಕಾಲಮಿತಿಯಲ್ಲಿ ಸಂರಕ್ಷಿಸಿ ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಸಂರಕ್ಷಣೆ ದೃಷ್ಟಿಯಿಂದ ಪ್ರತಿಪಾದಿಸಿದ್ದಾರೆ. ಸಂಸದರ ಮನವಿಗೆ ಧನಾತ್ಮಕವಾಗಿ ಸ್ಪಂದಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ಕೊಯ್ಲಿನ ನಂತರದ ನಷ್ಟ ತಡೆಯುವುದು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವಂತಹ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಹಾಗೂ ಎಪಿಇಡಿಎ ಯೋಜನೆಗಳ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಆಹಾರ ಸಂರಕ್ಷಣಾ ಹಾಗೂ ಸಂಸ್ಕರಣಾ ಘಟಕಕ್ಕೆ ಹಣಕಾಸಿನ ನೆರವು ಮಂಜೂರಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆಯಲ್ಲಿ ಕೇಳಿದ್ದ ಪ್ರಶ್ನೆಗೆ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ಲಿಖಿತ ಉತ್ತರ ನೀಡಿದ್ದಾರೆ. ಎಪಿಇಡಿಎ ಯೋಜನೆಯಡಿ ಆರ್ಥಿಕ ನೆರವು ಕೋರಿ ಕರ್ನಾಟಕದಿಂದ ಸಲ್ಲಿಕೆಯಾಗಿದ್ದಂತಹ 11 ಅರ್ಜಿಗಳಲ್ಲಿ 6 ಯೋಜನೆಗಳಿಗೆ ಮಂಜೂರಾತಿ ದೊರೆತಿದ್ದು ಅದರಲ್ಲಿ ದಾವಣಗೆರೆಯ ಸಂಸ್ಥೆಯೂ ಸೇರಿದೆ ಎಂದು ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದ್ದಾರೆ.

ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದ ಮುಂಭಾಗದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಭೂಮಿಪೂಜೆ ನೆರವೇರಿಸಿದರು. ಹಾವೇರಿ ಜಿಲ್ಲೆಯಲ್ಲಿ 2026 ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಡಿತರ ಆಹಾರ ಧಾನ್ಯವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾರ್ವಜನಿಕ ಆಹಾರ ವಿತರಣಾ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ದುರ್ಬಲರಿಗೆ, ಹಿರಿಯರಿಗೆ ಯಾವುದೇ ರೀತಿಯ ಲೋಪದೋಷ ಕಂಡುಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್ ಕೃಷ್ಣ ತಿಳಿಸಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮದಡಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸ್ವಚ್ಛ ಸ್ವಾತಂತ್ರ್ಯೋತ್ಸವ ಘೋಷ ವಾಕ್ಯದೊಂದಿಗೆ ಮಂಡ್ಯ ನಗರಸಭೆ ವತಿಯಿಂದ ಸ್ವಚ್ಛತಾ ಡ್ರೈವ್ ಹಮ್ಮಿಕೊಳ್ಳಲಾಗಿದೆ ಎಂದು ನಗರಸಭೆ ಆಯುಕ್ತರಾದಂತಹ ಯುಪಿ ಪಂಪಶ್ರೀ ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ನಾಳೆಯಿಂದ ಸೆಪ್ಟೆಂಬರ್ 15ರವರೆಗೆ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ಮೇಳ ಅಭಿಯಾನ ಜರುಗಲಿದೆ ಎಂದು ಗದಗ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆ, ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಧ್ವಜಾರೋಹಣ, ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ, ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಆದೇಶ ಹಿಂಪಡೆಯಲು ಸರ್ಕಾರ ನಿರ್ಧಾರ, ಪರಿಷತ್ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧಾರ, ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ, 2,110 ಕೋಟಿ ರೂಪಾಯಿ ಹಗರಣ, ಆರೋಪಿ ಶಿವಾನಂದ್ ನೀಲಣ್ಣವರ್ ಬಂಧಿಸಿದ ಇಡಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ಇದೀಗ ದೆಹಲಿ ಕೇಂದ್ರದ ಸಹಪ್ರಸಾರ.

ದೇಶ ಮೊಟ್ಟೆ ಮಟ್ಟಿ ಕದೊಯ್ ದೇಶ ಮೊಂಟೆ ಮನುಷು ಲೋಯ್. ದ ಎಸೆನ್ಸ್ ಆಫ್ ದೀಸ್ ಲೈನ್ಸ್ ಈಸ್ ಲವ್ ಯುವರ್ ಕಂಟ್ರಿ ಫಸ್ಟರ್ ಗುಡ್ನೆಸ್. ಎ ನೇಷನ್ ಈಸ್ ನಾಟ್ ಜಸ್ಟ್ ಇಟ್ಸ್ ಲ್ಯಾಂಡ್, ದ ನೇಷನ್ ಈಸ್ ಆಲ್ ಇಟ್ಸ್ ಪೀಪಲ್. ಇಟ್ ಈಸ್ ಮೈ ಬಿಲೀವ್ ದಟ್ ವಿತ್ ದ ಪಾರ್ಟಿಸಿಪೇಷನ್ ಆಫ್ ದ ಸೊಸೈಟಿ ಅಂಡ್ ಎಫರ್ಟ್ಸ್ ಆಫ್ ದಿ ಗವರ್ಮೆಂಟ್, ಪೀಪಲ್ ಇನ್ ಎವ್ರಿ ವಿಲೇಜ್, ಈಚ್ ಟೌನ್ ಅಂಡ್ ಆಲ್ ಹೌಸ್ ಹೋಲ್ಡ್ಸ್ ಅಕ್ರಾಸ್ ಇಂಡಿಯಾ ವಿಲ್ ಬಿಕಮ್ ಹೆಲ್ದಿಯರ್, ಹ್ಯಾಪಿಯರ್ ಅಂಡ್ ಪ್ರಾಸ್ಪರಸ್. ವಿತ್ ದೀಸ್ ಆಲ್ ಇನ್ಕ್ಲೂಸಿವ್ ಸ್ಪಿರಿಟ್ ಆಫ್ ಪ್ಯಾಟ್ರಿಯಟಿಸಮ್, ಲೆಟ್ ಅಸ್ ಡಿವೋಟ್ ಅವರ್ ಸೆಲ್ಫ್ಸ್ ಟು ದ ಸಕ್ರೆಟ್ ನ್ಯಾಷನಲ್ ಗೋಲ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಸ್ವತಂತ್ರ ಭಾರತ್ ಇನ್ ಟು ವಿಕ್ಸಿತ್ ಭಾರತ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೊದಲ ಪ್ರೀತಿ ಸದಾಕಾಲ ಚಿರಾಯು, ಎಂದೆಂದಿಗೂ ಮರೆಯಲಾಗದ ಅನುಭವ. ಈ ಪ್ರೀತಿ ಉಳಿದಿರೋದೇ ನಂಬಿಕೆ, ತಿಳುವಳಿಕೆ ಮತ್ತು ಕಾಳಜಿಯ ಮೇಲೆ. ಪ್ರೀತಿಯ ಬಗ್ಗೆ ವಿಭಿನ್ನ ಜನರು ವಿಭಿನ್ನವಾದ ದೃಷ್ಟಿಕೋನಗಳನ್ನು ಹೊಂದಿರ್ತಾರೆ. ಏನ್ ಹೇಳ್ತೀರಿ? ಒಲವಿನ ಆಲಾಪ ಕಾರ್ಯಕ್ರಮ ಸಾಗ್ತಾ ಇದೆ. ನಾನು ತೇಜ ನಿಮ್ಮ ಜೊತೆಯಾಗಿ.

ಭಾವನಾತ್ಮಕ ಪ್ರೀತಿ ಆ ವ್ಯಕ್ತಿಯು ತನ್ನ ಮನಸ್ಸಿನಿಂದ ಅನುಭವಿಸ್ತಾ ಒಬ್ಬರನ್ನೊಬ್ಬರು ಕಂಡರೆ ಮನ ಮಿಡಿಯೋಂತಿರಬೇಕು. ನಮ್ಮ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಬಯಸ್ತೀವಿ. ಈ ಬಯಕೆಯು ಪೂರೈಸಿದ್ರೆ ಅದುವೇ ಬಲವಾದ ಪ್ರೀತಿ.

ಮತ್ತೊಂದು ರೀತಿಯ ಪ್ರೀತಿ ಅಂದ್ರೆ ನಮ್ಮನ್ನ ನಾವೇ ಪ್ರೀತಿಸ್ಕೊಳ್ಳೋದು. ಅದಕ್ಕಿಂತ ಒಳ್ಳೆ ಕೆಲಸ ಬಹುಶಃ ಯಾವುದೂ ಇಲ್ವೇನೋ. ಏನೇನೋ ಬಯಸಿ ಏನೂ ಆಗದಿದ್ದಾಗ ನಮ್ಮನ್ನ ನಾವೇ ಸಂತೈಸಿ ನಾವೇ ಪ್ರೀತಿಸ್ಕೊಳ್ಳೋದು ಅತ್ಯುತ್ತಮ ಆಯ್ಕೆ. ಏನೇ ಹೊಸ ಭಾವನೆ ಆಲಾಪನೆ ಇದ್ರೂ ನಮ್ಮ ಸ್ವಯಂ ಪ್ರೀತಿನೇ ಶ್ರೇಷ್ಠ. ಏನ್ ಹೇಳ್ತೀರಿ? ಒಲವಿನ ಆಲಾಪ ಕಾರ್ಯಕ್ರಮ ಸಾಗ್ತಾ ಇದೆ.

ಅದೇನೋ ಹೊಸ ಭಾವ, ಅದೇನೋ ಹೊಸ ಆಲೋಚನೆಗಳು, ಅದೇನೋ ಹೊಸ ಹರುಷ, ಹೊಸ ಆತುರ, ಹೊಸ ಕಾತುರ, ಹೊಸದೊಂದು ಬದಲಾವಣೆ, ತಿಳಿಯದ ತಳವಳಿಕೆ. ಈ ಹೊಸತನಕ್ಕೆ ಮನಸ್ಸಿಟ್ಟ ಹೆಸರೇ ಪ್ರೀತಿ. ಆದರೆ ಅದನ್ನು ಒಪ್ಪಿಕೊಳ್ಳೋಕೆ ಅದೆಷ್ಟೋ ಹೃದಯಗಳಿಗೆ ಏನೋ ಭೀತಿ. ಈ ಭೀತಿಯನ್ನ ಹೊರಗೂಡಿಸಿ ಪ್ರೀತಿಯನ್ನ ಪ್ರೀತಿಯಾಗಿ ಸ್ವೀಕರಿಸಿ. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ.

ಆಡುವ ಮನಕ್ಕೆ ಪ್ರೀತಿಯು ಬರೀ ವಸ್ತು ಆಗಬಾರದು. ಪ್ರೀತಿ ಆಟ ಅಲ್ಲ, ಅದೊಂದು ಹೇಳಲಾರದ ಅನುಭೂತಿ. ಒಲವ ಮೊದಲ ಝಳಕ, ಅದನ್ನೆನೆದರೆ ಎಂದೆಂದಿಗೂ ಪುಳಕ.

0: ಆಕಾಶವಾಣಿ ಬೆಂಗಳೂರು. ಭಾರತದ ಘನತೆವೆತ್ತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದ ಇದೀಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.
1: ನನ್ನ ಪ್ರೀತಿಯ ದೇಶ ಬಾಂಧವರೇ, ನಮಸ್ಕಾರ. ಸ್ವಾತಂತ್ರ್ಯ ದಿನದ ಮುನ್ನಾ ದಿನವಾದ ಇಂದು ನಾನು ನಿಮ್ಮೆಲ್ಲರಿಗೂ ಈ ರಾಷ್ಟ್ರೀಯ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನು ಕೆಲವೇ ಗಂಟೆಗಳ ನಂತರ ನಮ್ಮ ದೇಶವು ತನ್ನ 80ನೇ ಸ್ವಾತಂತ್ರ್ಯ ವರ್ಷದ ಶುಭಾರಂಭ ಮಾಡಲಿದೆ. ದೇಶ ಮತ್ತು ವಿದೇಶಗಳಲ್ಲಿರುವ ಎಲ್ಲ ಭಾರತೀಯರು ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಸಂಕೇತವಾಗಿದೆ. ನಾವು ಅದನ್ನು ಹೆಮ್ಮೆಯಿಂದ ಹಾರಿಸುತ್ತೇವೆ. ದೇಶ ವಿದೇಶಗಳಲ್ಲಿರುವ ಭಾರತೀಯರೆಲ್ಲರೂ ಬಹಳ ಉತ್ಸಾಹ ಮತ್ತು ಹೆಮ್ಮೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಹೆಮ್ಮೆಯ ಪ್ರತೀಕವಾಗಿದೆ. ಇದನ್ನು ನಾವು ಬಹಳ ಹೆಮ್ಮೆಯಿಂದ ಹಾರಿಸುತ್ತೇವೆ. 1947 ಆಗಸ್ಟ್ 15 ಭಾರತ ಮಾತೆಯು ಪರಾಧೀನ ಸಂಕೋಲೆಗಳಿಂದ ಮುಕ್ತಳಾದಳು. ದೇಶವಾಸಿಗಳೆಲ್ಲರೂ ಭಾರತದ ಭವಿಷ್ಯದ ಶಿಲ್ಪಿಗಳಾದರು. ಭಾರತೀಯರಾಗಿರುವ ನಾವೆಲ್ಲರೂ ನಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬಹುದು ಮತ್ತು ಭಾರತವನ್ನು ಸರ್ವಶ್ರೇಷ್ಠ ರಾಷ್ಟ್ರವಾಗಿಸುವ ಮನೋಭಾವದಿಂದ ಸಂಕಲ್ಪದಿಂದ ಕೆಲಸ ಮಾಡಬಹುದು. ಇದರಲ್ಲಿಯೇ ಸ್ವಾತಂತ್ರ್ಯದ ಸಾರ್ಥಕತೆ ಅಡಗಿದೆ. ಶ್ರದ್ಧಾವಂತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಅಭಿವೃದ್ಧಿಗಾಗಿ ಕಾರ್ಯನಿರತರಾಗಿರುವ ವಿಜ್ಞಾನಿಗಳು ಮತ್ತು ಅಭಿಯಂತರುಗಳು, ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರು, ಶ್ರಮಿಕ ವರ್ಗದವರು ಮತ್ತು ದೇಶದ ಅನ್ನದಾತ ರೈತರು ತಮ್ಮ ತಮ್ಮ ಪರಿಶ್ರಮದಿಂದ, ಪ್ರಯತ್ನಗಳಿಂದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಪ್ರತಿಭಾವಂತ ಕ್ರೀಡಾಳುಗಳು, ಶಿಲ್ಪಿಗಳು ಮತ್ತು ಕಲಾವಿದರು, ಮಾರ್ಗದರ್ಶಕ ಬುದ್ಧಿಜೀವಿಗಳು, ಖಾಸಗಿ ಮತ್ತು ಸಾರ್ವಜನಿಕ ವಲಯದ ತಂಡಗಳಲ್ಲಿ ಕೆಲಸ ಮಾಡುವ ಸಮಿತಿಯ ಸದಸ್ಯರು, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನರು, ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಕಾರ್ಯನಿಷ್ಠ ಸಿಬ್ಬಂದಿ, ಅರ್ಥವ್ಯವಸ್ಥೆಯಲ್ಲಿ ಕಾರ್ಯನಿರತ ಎಲ್ಲ ಹಿರಿಯ ಕಿರಿಯ ಹೂಡಿಕೆದಾರರು, ಉದ್ಯೋಗಿಗಳು, ನಿಸ್ವಾರ್ಥ ಸಮಾಜ ಸೇವಕರು, ಸ್ವಚ್ಛತಾ ಸೇವೆಯಲ್ಲಿ ಪ್ರಮುಖ ಸಿಬ್ಬಂದಿ, ಎಲ್ಲ ನೈರ್ಮಲ್ಯ ಕಾರ್ಯಕರ್ತರು ದೇಶದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಇತರ ಕ್ಷೇತ್ರಗಳಲ್ಲಿನ ಕಾರ್ಯನಿರತ ಸಿಬ್ಬಂದಿ ಮತ್ತು ಸಂವಿಧಾನದಲ್ಲಿ ನಿಯೋಜಿತರಾಗಿರುವವರು, ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿರುವ ಎಲ್ಲ ನಾಗರಿಕರು ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವಪೂರ್ಣ ಪಾಲುದಾರರಾಗಿದ್ದಾರೆ. ನಾನು ಅವರೆಲ್ಲರನ್ನೂ ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. 3 ಸೇನೆಗಳ ಸೈನಿಕರು, ಎಲ್ಲ ಸಶಸ್ತ್ರ ದಳದ ಪೊಲೀಸರು ಮತ್ತು ಪೊಲೀಸ್ ಸಿಬ್ಬಂದಿಯ ಕರ್ತವ್ಯ ನಿಷ್ಠೆಗಾಗಿ ನಾನು ಅವರನ್ನು ವಿಶೇಷವಾಗಿ ಅಭಿನಂದಿಸುತ್ತೇನೆ ಮತ್ತು ಪ್ರಶಂಸಿಸುತ್ತೇನೆ. ವಿಶ್ವ ಭೂಪಟದಲ್ಲಿ ಭಾರತಕ್ಕೆ ಹೆಮ್ಮೆ ಗೌರವ ತಂದ ಅನಿವಾಸಿ ಭಾರತೀಯರು ಮತ್ತು ರಾಯಭಾರ ಕಚೇರಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾಗರಿಕರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. ಪ್ರೀತಿಯ ದೇಶ ಬಾಂಧವರೇ, ಸ್ವಾತಂತ್ರ್ಯದ 100 ವರ್ಷಗಳಾಗುವ 2047 ವೇಳೆಗೆ ವಿಕಸಿತ ಭಾರತದ ನಿರ್ಮಾಣದ ನಿಟ್ಟಿನಲ್ಲಿ ನಾವು ಮುಂದೆ ಸಾಗುತ್ತಿದ್ದೇವೆ. ಅಂತ್ಯೋದಯದ ಮನೋಭಾವದೊಂದಿಗೆ ಅಭಿವೃದ್ಧಿಯ ಪ್ರಯೋಜನಗಳು ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳಲು ನಾವು ಬದ್ಧರಾಗಿದ್ದೇವೆ. ನಮ್ಮ ಶ್ರೀಮಂತ ಪರಂಪರೆ ಮತ್ತು ಆದರ್ಶಗಳನ್ನು ಅಳವಡಿಸಿಕೊಳ್ಳುತ್ತಾ ನಾವು ಆಧುನಿಕ ಪ್ರಗತಿಯ ಮಾರ್ಗದಲ್ಲಿ ಮುಂಚೂಣಿಯಲ್ಲಿದ್ದೇವೆ. ವಯಂ ರಾಷ್ಟ್ರೇ ಜಾಗ್ರಯಾಂ ಎನ್ನುವ ಈ ವೇದವಾಕ್ಯ ನಮಗೆ ಸದಾಕಾಲವೂ ರಾಷ್ಟ್ರಕ್ಕಾಗಿ ಜಾಗರೂಕರಾಗಿ ಇರಬೇಕೆನ್ನುವ ಪ್ರೇರಣೆ ನೀಡುತ್ತದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡುತ್ತಿದ್ದ ವಿಭಿನ್ನ ಸಿದ್ಧಾಂತಗಳ ಜನರಿಗೆ ಒಂದು ಸಾಮಾನ್ಯ ಗುರಿ ಇತ್ತು, ಅದು ಭಾರತದ ಸ್ವಾತಂತ್ರ್ಯ. ವಿದೇಶಿ ಚಳುವಳಿಯ ಸಮಯದಲ್ಲಿ ವಂದೇ ಮಾತರಂ ಜನರ ಗೀತೆಯಾಯಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಂಖ್ಯಾತ ದೇಶವಾಸಿಗಳು

ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಂಡರು. ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಮಾಜ ಸುಧಾರಣೆ ಮತ್ತು ರಾಷ್ಟ್ರೀಯತೆಯ ಉನ್ನತ ಆದರ್ಶಗಳನ್ನು ಪ್ರತಿಪಾದಿಸಿದರು. ಭಾರತದ ಆದರ್ಶಗಳನ್ನು ಅನುಸರಿಸುತ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಭಾರತ ಮಾತೆಯ ಎಲ್ಲ ಮಹಾನ್ ಸಂತತಿಗೆ ನಾನು ಗೌರವಪೂರ್ವಕವಾಗಿ ನಮಿಸುತ್ತೇನೆ. ಆಗಸ್ಟ್ 14ನ್ನು ನಾವು ದೇಶ ವಿಭಜನೆಯ ಭಯಾನಕತೆಯ ಸ್ಮರಣ ದಿನವನ್ನಾಗಿ ಆಚರಿಸುತ್ತೇವೆ. ವಿಭಜನೆಯ ಸಮಯದಲ್ಲಿನ ಹಿಂಸಾಚಾರದಲ್ಲಿ ಮಡಿದ ಅಥವಾ ಸ್ಥಳಾಂತರದ ಕಷ್ಟಗಳನ್ನು ಸಹಿಸಿಕೊಳ್ಳಲು ಒತ್ತಾಯಕ್ಕೊಳಗಾದ ನಮ್ಮ ಲಕ್ಷಾಂತರ ದೇಶವಾಸಿಗಳನ್ನು ಸ್ಮರಿಸುತ್ತೇವೆ. ಕೋಮು ಹಿಂಸಾಚಾರವು ಲಕ್ಷಾಂತರ ಜನರು ಆಶ್ರಯ ಪಡೆಯಲು ಮತ್ತು ವಿಭಜನೆಯ ಭಯಾನಕತೆಯನ್ನು ಸಹಿಸಿಕೊಳ್ಳುವಂತೆಯೂ ಮಾಡಿತು. ಆದರೂ ಅವರು ತಮ್ಮ ಗುರುತನ್ನು ಬಿಟ್ಟುಕೊಡಲಿಲ್ಲ. ನಮ್ಮ ದೇಶ ಸ್ವಾತಂತ್ರ್ಯ ಗಳಿಸಿದಾಗ ದೇಶ ವಿಭಜನೆಯ ಗಂಭೀರ ಪರಿಣಾಮಗಳೊಂದಿಗೆ 550ಕ್ಕಿಂತ ಅಧಿಕ ಸಂಸ್ಥಾನಗಳನ್ನು ಹೊಸದಾಗಿ ಸ್ವತಂತ್ರ ಭಾರತಕ್ಕೆ ಸೇರ್ಪಡೆ ಮಾಡುವುದು ದೊಡ್ಡ ಸವಾಲಾಗಿತ್ತು. ಸರ್ದಾರ್ ಪಟೇಲ್ ಅವರು ಸಂಸ್ಥಾನಗಳ ವ್ಯವಸ್ಥೆಗೆ ಮುಕ್ತಾಯ ಹಾಡಿದರು ಮತ್ತು ಆ ಸಂಸ್ಥಾನಗಳನ್ನು ನಮ್ಮ ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ವಿಲೀನಗೊಳಿಸಿದರು. ಕೃತಜ್ಞತಾಪೂರ್ವಕವಾಗಿ ದೇಶದ ಪರವಾಗಿ ಆಧುನಿಕ ಭಾರತ ದೇಶದ ಏಕತಾ ಶಿಲ್ಪಿ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಸ್ಮರಿಸುತ್ತಾ ನಾನು ಅವರಿಗೆ ಗೌರವಪೂರ್ಣ ನಮನಗಳನ್ನು ಅರ್ಪಿಸುತ್ತೇನೆ. ನನ್ನ ಪ್ರೀತಿಯ ಭಾರತೀಯರೇ, ಭಾರತದ ಜನರಿಂದ ರೂಪಿತವಾದ ಸಂವಿಧಾನವು ಜನರ ಪಾಲ್ಗೊಳ್ಳುವಿಕೆ ಎನ್ನುವ ತಳಹದಿಯ ಮೇಲೆ ನಿಂತಿದೆ. ಪ್ರಜಾಪ್ರಭುತ್ವದ ತೊಟ್ಟಿಲು ಎನಿಸಿರುವ ನಮ್ಮ ದೇಶದ ಜನರಲ್ಲಿ ಸಾರ್ವಜನಿಕ ಪಾಲ್ಗೊಳ್ಳುವಿಕೆಯು ಯಾವಾಗಲೂ ಅಂತರ್ಗತವಾಗಿ ಇರುತ್ತದೆ. ಹೊಸ ಚೈತನ್ಯದೊಂದಿಗೆ ನಮ್ಮ ಸಹ ನಾಗರಿಕರು ಪಾಲ್ಗೊಳ್ಳುವಿಕೆಯ ಅದೇ ಮನೋಭಾವನೆಯನ್ನು ಮುಂದುವರಿಸುತ್ತಿದ್ದಾರೆ. ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ಅನೇಕ ರಾಷ್ಟ್ರೀಯ ಅಭಿಯಾನಗಳನ್ನು ಆರಂಭಿಸಲಾಗುತ್ತಿದೆ. ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಸ್ಫೂರ್ತಿದಾಯಕ ಸಾಧನೆಯಾಗಿದೆ. ಸಮಾನ ಸ್ಥಾನಮಾನ ಮತ್ತು ಸಮಾನ ಅವಕಾಶದೊಂದಿಗೆ ವ್ಯಕ್ತಿಯ ಘನತೆ ಎನ್ನುವುದು ನಮ್ಮ ಸಂವಿಧಾನದಲ್ಲಿ ಪಾಲಿಸಬೇಕಾದ ಆದರ್ಶಗಳಲ್ಲಿ ಸೇರಿವೆ. ಇಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಹಲವರು ಅನೇಕ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಇಂದಿನ ಭಾರತದಲ್ಲಿ ಪ್ರತಿಯೊಬ್ಬರೂ ದೊಡ್ಡ ಕನಸುಗಳನ್ನು ಕಾಣಬಹುದು ಮತ್ತು ಅಂತಹ ಕನಸುಗಳನ್ನು ನನಸಾಗಿಸಿಕೊಳ್ಳಬಹುದು ಎಂಬ ನನ್ನ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ. ನಮ್ಮ ಸಂವಿಧಾನವು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಜನರ ಆಕಾಂಕ್ಷೆಗಳಿಗೆ ಧ್ವನಿ ನೀಡುವುದು ಶಾಸಕಾಂಗದಲ್ಲಿ ಅದರ ಪ್ರತಿನಿಧಿಗಳ ಕರ್ತವ್ಯವಾಗಿದೆ. ರಾಷ್ಟ್ರ ಮತ್ತು ಅದರ ಜನರ ಹಿತಾಸಕ್ತಿಗಳನ್ನು ಪೂರೈಸುವ ನೀತಿಗಳನ್ನು ಜಾರಿಗೆ ತರುವ ಜವಾಬ್ದಾರಿ ಕಾರ್ಯಾಂಗದ ಮೇಲಿದೆ. ಸಂಪನ್ಮೂಲಗಳ ಕೊರತೆಯಿಂದಾಗಿ ಯಾರೂ ನ್ಯಾಯದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು ನ್ಯಾಯಾಂಗ ವ್ಯವಸ್ಥೆಯೊಂದಿಗೆ ಸಂಬಂಧ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ. ನಾಗರಿಕರೆಲ್ಲರೂ, ಅದರಲ್ಲೂ ವಿಶೇಷವಾಗಿ ಸಮಾಜದ ವಂಚಿತ ವರ್ಗಗಳಿಗೆ ಸೇರಿದವರು, ಸಕಾಲಿಕ ನ್ಯಾಯವನ್ನು ಘನತೆಯಿಂದ ಸಮಾನವಾಗಿ ಪಡೆಯುವ ಅವಕಾಶವನ್ನು ಹೊಂದಿರಬೇಕು. ನನ್ನ ಪ್ರೀತಿಯ ಸಹ ನಾಗರಿಕರೇ, ಒಂದು ದಶಕಕ್ಕೂ ಹೆಚ್ಚು ಅವಧಿಯಲ್ಲಿ ನಮ್ಮ ದೇಶವು ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿ, ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯಕ್ಕೆ ಆದ್ಯತೆ ಮತ್ತು ಅಭಿವೃದ್ಧಿಗೆ ದಶಕಗಳಷ್ಟು ಹಳೆಯದಾದ ಹಲವಾರು ಅಡಚಣೆಗಳನ್ನು ತೆಗೆದುಹಾಕುವುದು ಮೊದಲಾದವನ್ನು ಕಂಡಿದೆ. ನಮ್ಮ ದೇಶ ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜಯಂತಿಯನ್ನು ಆಚರಿಸುತ್ತಿದೆ. ಮಹಾತ್ಮ ಫುಲೆ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಅವರು ಸಾಮಾಜಿಕ ನ್ಯಾಯ, ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಸಮಾನತೆಗೆ ಐತಿಹಾಸಿಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಆದರ್ಶಗಳನ್ನು ಅನುಸರಿಸಿ ಕಳೆದ ಕೆಲವು ವರ್ಷಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜದ ವಂಚಿತ ವರ್ಗಗಳ ಉನ್ನತಿಗೆ ಆದ್ಯತೆ ನೀಡಲಾಗಿದೆ. ಮಹಿಳಾ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಹೊರತರಲಾಗಿದೆ. ವಿಶ್ವದ ಅತಿದೊಡ್ಡ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮವಾದ

0: ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಸುಮಾರು 59 ಕೋಟಿ ಖಾತೆದಾರರು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸೇರಿದ್ದಾರೆ. ಈ ಪೈಕಿ 32 ಕೋಟಿಗೂ ಹೆಚ್ಚು ಖಾತೆದಾರರು ಮಹಿಳೆಯರಾಗಿದ್ದಾರೆ. 80 ಕೋಟಿಗೂ ಅಧಿಕ ಜನರಿಗೆ ಉಚಿತ ಪಡಿತರ ಒದಗಿಸುವ ಮೂಲಕ ಆಹಾರ ಭದ್ರತೆಯನ್ನು ಖಚಿತಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ 60 ಕೋಟಿ ಜನರಿಗೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೌಲಭ್ಯ ನೀಡಲಾಗುತ್ತಿದೆ. ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಣೆ, ಮೀನುಗಾರಿಕೆ ಮತ್ತು ಜೇನುನೊಣ ಸಾಕಣೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ರೈತರಿಗೆ ನೆರವು ಒದಗಿಸಲಾಗಿದೆ. ಸಾಂಸ್ಕೃತಿಕ ಬಲವನ್ನು ಆಧರಿಸಿದ ಅಭಿವೃದ್ಧಿಯು ಕ್ರಿಯಾತ್ಮಕ ಮತ್ತು ಸುಸ್ಥಿರವಾಗಿದೆ ಎಂಬುದಕ್ಕೆ ವಿಶ್ವದ ಇತಿಹಾಸವೇ ಸಾಕ್ಷಿಯಾಗಿದೆ. ಇಂದು ಸಾಂಸ್ಕೃತಿಕ ಹೆಮ್ಮೆಯ ಪ್ರಜ್ಞೆಯು ರಾಷ್ಟ್ರದ ಸಂಸ್ಕೃತಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುತ್ತದೆ ಎಂಬ ಅರಿವು ದೇಶದಲ್ಲಿ ಬಲವಾಗಿ ಬೆಳೆಯುತ್ತಿದೆ. ನಮ್ಮ ಪೂರ್ವಜರು ನಮಗೆ ಜ್ಞಾನ, ಕಲೆ, ಸಂಸ್ಕೃತಿ, ವ್ಯಾಯಾಮ ಮತ್ತು ನೈತಿಕತೆಯ ಅಮೂಲ್ಯ ಪರಂಪರೆಯನ್ನು ನೀಡಿದ್ದಾರೆ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಭಾರತವು ವಿಶ್ವದ ಅತಿದೊಡ್ಡ ಮತ್ತು ಅತ್ಯುತ್ತಮ ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿಪಡಿಸಿದೆ. ಡಿಜಿಟಲ್ ಪಾವತಿಗಳು ಈಗ ಸಣ್ಣ ಗ್ರಾಮೀಣ ಅಂಗಡಿಗಳು ಮತ್ತು ಬೀದಿ ವ್ಯಾಪಾರಿಗಳಲ್ಲಿ ಕೂಡ ಸರ್ವೇ ಸಾಮಾನ್ಯವಾಗಿದೆ. ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ 1/2ಕ್ಕಿಂತ ಹೆಚ್ಚು ವಹಿವಾಟುಗಳು ಭಾರತದಲ್ಲಿ ನಡೆಯುತ್ತಿವೆ. ಒಟ್ಟಾಗಿ ಭಾರತದ ಜನರು ಮತ್ತು ಸರ್ಕಾರ ಜಾಗತಿಕ ಸಮುದಾಯಕ್ಕೆ ಡಿಜಿಟಲ್ ಕ್ರಾಂತಿಯ ಅತ್ಯುತ್ತಮ ಉದಾಹರಣೆಯನ್ನು ಪ್ರಸ್ತುತಪಡಿಸಿದೆ. ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾ ಜನರಿಗೆ ಪಾರದರ್ಶಕ ರೀತಿಯಲ್ಲಿ ಕಲ್ಯಾಣ ಯೋಜನೆಗಳ ಪ್ರಯೋಜನವನ್ನು ಕೂಡ ಸರ್ಕಾರ ಒದಗಿಸಿದೆ. ನಮ್ಮ ದೇಶವು ಹೆದ್ದಾರಿಗಳು, ಜಲಮಾರ್ಗಗಳು, ರೈಲ್ವೆ ಮತ್ತು ವಾಯುಮಾರ್ಗಗಳ ರೂಪದಲ್ಲಿ ಆಧುನಿಕ ಮೂಲಸೌಕರ್ಯದ ಅಭೂತಪೂರ್ವ ವಿಸ್ತರಣೆಯನ್ನು ಕಂಡಿದೆ. ಇದು ಹೊಸ ಉದ್ಯಮಗಳಿಗೆ ಅವಕಾಶಗಳನ್ನು ಸೃಷ್ಟಿಸಿದೆ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಮತ್ತು ಹೂಡಿಕೆದಾರರ ನಂಬಿಕೆಯನ್ನು ಹೆಚ್ಚಿಸಿದೆ. ನನ್ನ ಪ್ರೀತಿಯ ನಾಗರಿಕರೇ, ಪ್ರಪಂಚದ ಹಲವು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಉಂಟಾಗಿದ್ದು ಪ್ರತಿಯೊಂದು ದೇಶದ ಮೇಲೂ ಪರಿಣಾಮ ಬೀರುತ್ತಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಆರ್ಥಿಕತೆಯು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ. ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತೀಯ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ 2 ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ. ಆತ್ಮನಿರ್ಭರ ಭಾರತ ಅಭಿಯಾನ ನಮ್ಮ ಆರ್ಥಿಕ ಪ್ರಗತಿ ಮತ್ತು ರಾಷ್ಟ್ರೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಆಧುನಿಕ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವಾಗ ಭಾರತವು ಜಾಗತಿಕ ಮಟ್ಟದಲ್ಲಿ ಪರಿಸರ ರಕ್ಷಣೆಯ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಮ್ಮ ದೇಶವು 2030ರ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ. ಕಳೆದ ಕೆಲವು ವರ್ಷಗಳಿಂದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಯು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ನಮ್ಮ ವಿದೇಶಿ ನೀತಿಯ ಅಡಿಪಾಯವು ರಾಷ್ಟ್ರೀಯ ಹಿತಾಸಕ್ತಿಯೇ ಆಗಿದೆ. ಶಾಂತಿ, ಸಹಕಾರ, ಮಾತುಕತೆ ಮತ್ತು ವಸುಧೈವ ಕುಟುಂಬಕಂನ ಆದರ್ಶವು ನಮ್ಮ ವಿದೇಶಿ ನೀತಿಯ ಆಧಾರ ಸ್ತಂಭಗಳಾಗಿವೆ. ಆರ್ಥಿಕ ಸಹಕಾರ ಮತ್ತು ಪರಸ್ಪರ ಸಂಬಂಧಗಳನ್ನು ಹೆಚ್ಚಿಸಲು ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೇವೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ನಾವು ಪ್ರಮುಖ ಪಾತ್ರ ವಹಿಸುತ್ತಿದ್ದೇವೆ. ನಮ್ಮ ದೇಶವು ಜಾಗತಿಕ ವೇದಿಕೆಯಲ್ಲಿ ಸ್ಥಾನಮಾನದಲ್ಲಿ ಬೆಳೆದಿದೆ. ನಾವು ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ಕ್ರಮದಲ್ಲಿ ನಂಬಿಕೆ ಇಡುತ್ತೇವೆ. ವಿಶ್ವಸಂಸ್ಥೆ ಮತ್ತು ಇತರ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಜಾಗತಿಕ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗುವುದನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಪ್ರಯತ್ನವಾಗಿದೆ. ನನ್ನ ಪ್ರೀತಿಯ ಭಾರತೀಯರೇ, ಭವಿಷ್ಯದ ಪೀಳಿಗೆಗೂ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ನಮಗಿರುವಷ್ಟೇ ಹಕ್ಕಿದೆ. ನಮ್ಮ ಯಾವುದೇ ಕಾರ್ಯಗಳು ಭವಿಷ್ಯದ ಪೀಳಿಗೆಯ ಈ ಹಕ್ಕಿನ ಮೇಲೆ ಸ್ವಲ್ಪವೂ ಅತಿಕ್ರಮಣಕ್ಕೆ ಕಾರಣವಾಗದಂತೆ ನೋಡಿಕೊಳ್ಳಬೇಕು. ನಾವು ಅವರಿಗೆ ಪ್ರಕೃತಿಯ ಇನ್ನಷ್ಟು ಶ್ರೀಮಂತ ಕೊಡುಗೆಗಳನ್ನು ಬಿಟ್ಟು ಹೋಗಲು ಸಾಧ್ಯವಾಗುವಂತೆ ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಪರಿಸರವನ್ನು ಸಂರಕ್ಷಿಸುವಲ್ಲಿ ನಮ್ಮ ನಂಬಿಕೆಯು ನಮ್ಮ ಸಂಪ್ರದಾಯದ ಅವಿಭಾಜ್ಯ ಅಂಗವಾಗಿದೆ. ಸಂತಾಲಿ ಭಾಷೆಯಲ್ಲಿರುವ ಒಂದು ಸರಳ ಹಾಡು ಆಳವಾದ ಸಂದೇಶವನ್ನು ಹೊಂದಿದೆ. ಪಂಡಿತ್ ರಘುನಾಥ್ ಮುರ್ಮು ಅವರು ಬರೆದ ಈ ಹಾಡಿನ ಕೆಲವು ಸಾಲುಗಳು ಹೀಗಿವೆ. ದಾರೆ ಗುಜುಕ್ ಕಾನೇಲ್ತೆ ಮೀರು ಚೇನೈ ರಾಗ್ ಬಯಹ ದಾಯ ಹಾಯಾಗೆ ಗುಜುಕ್ ಕಾನ್ ಆಪೋಗ್ ಜತಿ ಧರಂ ದಾರೆ ಚೇದಾಗ್ ಬಾಪೋನ್ ರಾಗ್ ಬಯಹ ಆಬೋ ಆನಾನೇಲ್ತೆ. ಈ ಹಾಡಿನಲ್ಲಿ ಕವಿಯು ಒಂದು ಮರ ಸಂಪೂರ್ಣ ಒಣಗಿ ಹೋಗಿರುವುದರಿಂದ ಅತೀವ ದುಃಖದಲ್ಲಿ ರೋಧಿಸುತ್ತಿರುವ ಒಂದು ಗಿಣಿಯನ್ನು ವರ್ಣಿಸುತ್ತಾರೆ. ಅವರು ಹೀಗೆನ್ನುತ್ತಾರೆ: ಓ ನನ್ನ ಪ್ರೀತಿಯ ಸೋದರರೇ, ಗಿಣಿಯೊಂದು ಒಣಗಿರುವ ಮರವನ್ನು ನೋಡಿ ಅಳುತ್ತಿದೆ. ಮಾನವರಾಗಿರುವ ನಾವು ಮಾನವ ಸಂಸ್ಕೃತಿಯ ಮರ ನಾಶವಾಗುತ್ತಿರುವುದಕ್ಕಾಗಿ ದುಃಖಿಸುವುದಿಲ್ಲವೇಕೆ? ಜನರೆಲ್ಲರೂ ಪ್ರಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಸಂರಕ್ಷಿಸುವುದಕ್ಕೆ ಬದ್ಧರಾಗಿ ಇರಬೇಕೆನ್ನುವುದು ಈ ಕವಿತೆಯ ಸಂದೇಶವಾಗಿದೆ. ಹಸಿರಿನಿಂದ ನಳನಳಿಸುವ ಮರವು ಮಾನವ ಸಮಾಜದ ನೈತಿಕ ಆದರ್ಶಗಳು ಮತ್ತು ಯೋಗಕ್ಷೇಮವನ್ನು ಬಿಂಬಿಸುತ್ತವೆ. ತಾಯಿಯ ಹೆಸರಿನಲ್ಲಿ ಒಂದು ಮರ ಮತ್ತು ಪರಿಸರಕ್ಕಾಗಿ ಜೀವನ ಶೈಲಿ ಅಥವಾ ಲೈಫ್ನಂತಹ ಅಭಿಯಾನಗಳ ಸ್ಫೂರ್ತಿಯಲ್ಲಿ ಪರಿಸರವನ್ನು ರಕ್ಷಿಸಲು ನಾವು ವೈಯಕ್ತಿಕ ಮತ್ತು ಸಾಮೂಹಿಕ ಪ್ರಯತ್ನಗಳನ್ನು ಮಾಡಬೇಕು. ನನ್ನ ಪ್ರೀತಿಯ ದೇಶವಾಸಿಗಳೇ, ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಬಾಲಕಿಯರು ಅತ್ಯುತ್ತಮವಾಗಿ ಅಸಾಧಾರಣ ಕ್ಷಮತೆ ತೋರುತ್ತಿರುವುದು ನನಗೆ ಅತೀವ ಸಂತಸ ನೀಡುತ್ತದೆ. ಅಲ್ಲದೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೊಡುಗೆ ನೀಡುವ ಡ್ರೋನ್ ದೀದಿಯಿಂದ ವಾಯುಪಡೆಯಲ್ಲಿ ಫ್ಲೈಟ್ ಕಾಂಬ್ಯಾಟ್ ಲೀಡರ್ವರೆಗೆ ವಿವಿಧ ವಲಯಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚುತ್ತಿದೆ. ಗ್ಲಾಸ್ಗೋದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಗೆದ್ದ ಒಟ್ಟು 13 ಚಿನ್ನದ ಪದಕಗಳ ಪೈಕಿ ಮಹಿಳೆಯರು ತಮ್ಮದಾಗಿಸಿಕೊಂಡ ಚಿನ್ನದ ಪದಕಗಳು 8. ನಮ್ಮ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಯನ್ನು ಹೆಚ್ಚಾಗಿ ಸಾಧಿಸುತ್ತಿದ್ದಾರೆ. 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿದ್ದಾರೆ. 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ಗುರಿ ಹಾಕಿಕೊಳ್ಳಲಾಗಿತ್ತು. ಈ ಗುರಿಯನ್ನು ಸಾಧಿಸಲಾಗಿದೆ. ಈಗ ನಮ್ಮ ದೇಶ 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಮುಂದೆ ಸಾಗುತ್ತಿದೆ. ಮುದ್ರಾ ಯೋಜನೆ ಅಡಿಯಲ್ಲಿ ಆರ್ಥಿಕ ನೆರವು ಪಡೆದುಕೊಂಡಿರುವವರಲ್ಲಿ 2/3 ಉದ್ಯಮಿಗಳು ಮಹಿಳೆಯರೇ ಆಗಿದ್ದಾರೆ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿನ ಪ್ರಯತ್ನಗಳೊಂದಿಗೆ ಹಲವಾರು ಕ್ಷೇತ್ರಗಳಲ್ಲಿ ನಾಯಕತ್ವ ಪಾತ್ರಗಳಲ್ಲಿ ಕೂಡ ನಾವು ಅವರನ್ನು ಕಾಣುತ್ತಿದ್ದೇವೆ. ಮತದಾನದ ಹಕ್ಕು ಚಲಾಯಿಸುವ ಮಹಿಳೆಯರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದು ನಮ್ಮ ಪ್ರಜಾಪ್ರಭುತ್ವ ಗಣರಾಜ್ಯದ ಗಮನಾರ್ಹ ಸಾಧನೆಯಾಗಿದೆ. ಲೋಕಸಭೆ ಮತ್ತು ಶಾಸಕಾಂಗ ಸಭೆಗಳಲ್ಲಿ ಮಹಿಳೆಯರಿಗೆ 33% ಪ್ರಾತಿನಿಧ್ಯವನ್ನು ಕಾಯ್ದಿರಿಸುವ ಉದ್ದೇಶದಿಂದ 2023 ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯ ಉದ್ದೇಶಗಳ ಸಾಧನೆಯು ನಾಯಕತ್ವದಲ್ಲಿ ಮಹಿಳೆಯ ಪಾತ್ರವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಪ್ರಜಾಪ್ರಭುತ್ವವು ಮತ್ತಷ್ಟು ಸಮಗ್ರವಾಗುತ್ತದೆ. ನಮ್ಮ ದೇಶದ ಜನಸಂಖ್ಯೆಯಲ್ಲಿ 65% ಜನರು 35 ವರ್ಷಕ್ಕಿಂತ ಕಡಿಮೆ ವಯೋಮಾನದವರಾಗಿದ್ದಾರೆ. ಈ ಯುವ ಜನಸಂಖ್ಯೆಯೇ ನಮ್ಮ ಅತ್ಯಂತ ಅಮೂಲ್ಯ ಆಸ್ತಿಯಾಗಿದ್ದಾರೆ. ನಮ್ಮ ದೇಶದ ಯುವಜನತೆ ಪ್ರತಿಭಾನ್ವಿತರಾಗಿದ್ದಾರೆ, ಬದ್ಧತೆ ಹೊಂದಿದ್ದಾರೆ ಮತ್ತು ಕೌಶಲ್ಯಪೂರ್ಣರಾಗಿದ್ದಾರೆ. ತಳಮಟ್ಟದಲ್ಲಿ ವಿವಿಧ ಸವಾಲುಗಳನ್ನು ಎದುರಿಸಲು ಯುವಜನರು ಅಭಿವೃದ್ಧಿಪಡಿಸುತ್ತಿರುವ ನವೀನ ಮತ್ತು ಪ್ರಾಯೋಗಿಕ ಪರಿಹಾರಗಳನ್ನು ನಾನು ನೋಡಿದ್ದೇನೆ. ಇದು ಸಮಾಜ ಮತ್ತು ರಾಷ್ಟ್ರಕ್ಕೆ ನಮ್ಮ ಯುವಕರ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ಸರಾಸರಿ 28 ವರ್ಷ ವಯಸ್ಸಿನ ಯುವ ತಂಡ ಇತ್ತೀಚೆಗೆ ಯಶಸ್ವಿ ರಾಕೆಟ್ ಉಡಾವಣೆಯ ಮೂಲಕ ಬಾಹ್ಯಾಕಾಶ ಪರಿಶೋಧನೆಯ ಹೊಸ ಹಂತಕ್ಕೆ ನಾಂದಿ ಹಾಡಿದ್ದಾರೆ. ಭಾರತೀಯ ಯುವಜನತೆಯ ಸಮರ್ಪಣಾಭಾವದಿಂದ ಹಲವು ಪ್ರಮುಖ ಜಾಗತಿಕ ಉದ್ಯಮಗಳು ಪ್ರಭಾವಿತವಾಗಿದ್ದು ಅವರಿಗೆ ನಾಯಕತ್ವ ಪಾತ್ರಗಳನ್ನು ವಹಿಸಿವೆ. ಅಂತಹ ಯುವ ಸಾಧಕರು ಪ್ರಪಂಚದಾದ್ಯಂತ ಭಾರತದ ಯುವ ಶಕ್ತಿಯ ಖ್ಯಾತಿಯನ್ನು ಹೆಚ್ಚಿಸಿದ್ದಾರೆ. ನಮ್ಮ ಯುವ ಪೀಳಿಗೆಗಳು ಭಾರತದ ಉಜ್ವಲ ಮತ್ತು ಸಮೃದ್ಧ ಭವಿಷ್ಯದಲ್ಲಿ ನನ್ನ ನಂಬಿಕೆಯನ್ನು ಬಲಪಡಿಸುತ್ತವೆ. ನಮ್ಮ ವಿದ್ಯಾರ್ಥಿಗಳು ಭಾರತದ ಭವಿಷ್ಯದ ವಾಸ್ತುಶಿಲ್ಪಿಗಳಾಗಿದ್ದಾರೆ. ರಾಷ್ಟ್ರೀಯ ಭದ್ರತೆಯನ್ನು ಖಾತರಿಪಡಿಸಲು ಯಾವ ರೀತಿ ಸರ್ಕಾರ ಮತ್ತು ಸಮಾಜ ಒಗ್ಗೂಡುತ್ತದೆಯೋ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳ ವರ್ತಮಾನ ಮತ್ತು ಭವಿಷ್ಯವನ್ನು ರಕ್ಷಿಸಲು ಎಲ್ಲರೂ ಜಂಟಿ ಮತ್ತು ಸಂಘಟಿತ ಪ್ರಯತ್ನಗಳ ಮೂಲಕ ಕೊಡುಗೆ ನೀಡಬೇಕು. ಸಾರ್ವಜನಿಕ ಪರೀಕ್ಷೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶಗಳ ಹೆಬ್ಬಾಗಿಲುಗಳಾಗುತ್ತವೆ. ಈ ಪರೀಕ್ಷೆಗಳನ್ನು ಸುಧಾರಿಸಲು ಸರ್ಕಾರ ಸಮಗ್ರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅನ್ಯಾಯದ ವಿಧಾನಗಳ ಬಳಕೆಯನ್ನು ಸಂಪೂರ್ಣವಾಗಿ ತಡೆಯುವುದು, ಪರೀಕ್ಷಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಹೆಚ್ಚು ಸುರಕ್ಷಿತ ಮತ್ತು ಯುವಕರಿಗೆ ಹೆಚ್ಚು ವಿಶ್ವಾಸಾರ್ಹವಾಗಿಸುವುದು ಈ ಸುಧಾರಣೆಗಳ ಉದ್ದೇಶಗಳಾಗಿವೆ. ಸರ್ಕಾರದ ಉಪಕ್ರಮಗಳು ಮತ್ತು ಹೊರಹೊಮ್ಮುತ್ತಿರುವ ಆರ್ಥಿಕ ಚಟುವಟಿಕೆಗಳ ಮೂಲಕ ಯುವಜನತೆಗೆ ಹೊಸ ಮಾರ್ಗಗಳ ವ್ಯಾಪಕ ಶ್ರೇಣಿ ತೆರೆದುಕೊಳ್ಳುತ್ತಿದೆ. ಅಂತಹ ಹೊಸ ಅವಕಾಶಗಳನ್ನು ಅನ್ವೇಷಿಸುವ ಮೂಲಕ ನಮ್ಮ ಯುವಜನತೆ ಯಶಸ್ಸಿನ ಹೊಸ ಮಾರ್ಗಗಳಲ್ಲಿ ಪಯಣ ಮುಂದುವರಿಸಬಹುದು. ನಮ್ಮ ಯುವಜನತೆಯ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವು ನಮ್ಮ ದೇಶದ ಭವಿಷ್ಯದ ಮೂಲಾಧಾರವಾಗಿದೆ. ನಮ್ಮ ಯುವಕರು ಉತ್ಸಾಹದಿಂದ ಮುನ್ನಡೆಯಲು ಪ್ರೇರೇಪಿಸುವ ಜವಾಬ್ದಾರಿಯನ್ನು ಕುಟುಂಬಗಳು ಮತ್ತು ಸಮಾಜವು ಹಂಚಿಕೊಳ್ಳುತ್ತದೆ. ನಮ್ಮ ಯುವಕರ ಅಭಿವೃದ್ಧಿಗಾಗಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಕ್ರೀಡೆಗಳನ್ನು ಒಂದು ಮಾಧ್ಯಮವಾಗಿ ಅಳವಡಿಸಿಕೊಳ್ಳಲಾಗುತ್ತಿದೆ. ಖೇಲೋ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ದೇಶದಾದ್ಯಂತ ತಳಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೆ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಕ್ರೀಡೆಗಳನ್ನು ಉತ್ತೇಜಿಸಲು ಸರ್ಕಾರ ಅಭೂತಪೂರ್ವ ಹೂಡಿಕೆಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿವೆ. ಅಂತಾರಾಷ್ಟ್ರೀಯ ಕ್ರೀಡಾ ಪಂದ್ಯಾವಳಿಗಳಲ್ಲಿ ನಮ್ಮ ಕ್ರೀಡಾಪಟುಗಳ ಕ್ಷಮತೆ ಮತ್ತು ಸಾಧನೆಗಳಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. ನಮ್ಮ ದೇಶವು ವಿಶ್ವದ ಅತಿ ಹೆಚ್ಚಿನ ಸಂಖ್ಯೆಯ ಯುವ ಜನಸಂಖ್ಯೆಯನ್ನು ಹೊಂದಿದ್ದು ಹಿರಿಯ ನಾಗರಿಕರ ಸಂಖ್ಯೆ ಕೂಡ ಹೆಚ್ಚಾಗಿಯೇ ಇದೆ. ಹಿರಿಯ ನಾಗರಿಕರ ಜೀವನದ ಗುಣಮಟ್ಟದ ಸುಧಾರಣೆಗಾಗಿ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯೋಮಾನದ ಸರಿಸುಮಾರು 6 ಕೋಟಿ ಹಿರಿಯ ನಾಗರಿಕರು ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಒಟ್ಟಾರೆ ಸಮಾಜವು ಹಿರಿಯ ನಾಗರಿಕರ ನಿಟ್ಟಿನಲ್ಲಿ ಸೂಕ್ಷ್ಮ ಸಂವೇದನಾಶೀಲತೆ ಹೊಂದಿರಬೇಕು. ಅವರ ಆತ್ಮಗೌರವವನ್ನು ಎತ್ತಿಹಿಡಿಯುತ್ತಾ ಅವರಲ್ಲಿ ತಾವೂ ಕೂಡ ಸಮಾಜಕ್ಕೆ ಸೇರಿದವರೆಂಬ ಭಾವನೆಯನ್ನು ಹೆಚ್ಚಿಸಬೇಕು. ನನ್ನ ಪ್ರೀತಿಯ ದೇಶಬಾಂಧವರೇ, ಸತ್ಯ ಮತ್ತು ನ್ಯಾಯವನ್ನು ಎತ್ತಿಹಿಡಿಯುವ ಮೂಲಕ ಮಾನವೀಯತೆಗೆ ಪ್ರತಿಕೂಲವಾದ ಶಕ್ತಿಗಳನ್ನು ಜಯಿಸುವ ನಮ್ಮ ಸಂಪ್ರದಾಯದ ಬಗ್ಗೆ ನಮಗೆ ಹೆಮ್ಮೆಯಿದೆ. ಜುಲೈ 26ರಂದು ನಾವು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಿದ್ದೇವೆ. ಇದಕ್ಕೂ ಮೊದಲು ಮೇ 7ರಂದು ನಾವು ಆಪರೇಷನ್ ಸಿಂಧೂರ್ ಪ್ರಾರಂಭವಾಗಿ 1 ವರ್ಷ ಪೂರ್ಣಗೊಂಡಿದ್ದನ್ನು ಸ್ಮರಿಸಿದ್ದೇವೆ. ನಮ್ಮ ಸಶಸ್ತ್ರ ಪಡೆಗಳ ಅಪ್ರತಿಮ ಶೌರ್ಯವನ್ನು ನೆನಪಿಸಿಕೊಂಡಿದ್ದೇವೆ. ಭಯೋತ್ಪಾದನೆಯ ವಿರುದ್ಧದ ಆ ಐತಿಹಾಸಿಕ ಕಾರ್ಯಾಚರಣೆಯು ಭಾರತೀಯ ಸಶಸ್ತ್ರ ಪಡೆಗಳು ನಿಖರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು. ಭಯೋತ್ಪಾದಕರನ್ನು ಮತ್ತು ಅವರನ್ನು ಬೆಂಬಲಿಸುವವರಿಗೆ ಅವರು ಎಲ್ಲೇ ಅಡಗಿಕೊಂಡರೂ ತಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂಬ ಸ್ಪಷ್ಟ ಮತ್ತು ದೃಢವಾದ ಸಂದೇಶವನ್ನು ಇದು ರವಾನಿಸಿತು. ಭಯೋತ್ಪಾದನೆಯನ್ನು ಆಶ್ರಯಿಸುವ ದೇಶದೊಂದಿಗೆ ಸಿಂಧೂ ಜಲ ಒಪ್ಪಂದವನ್ನು ರದ್ದುಗೊಳಿಸುವುದು ನಮ್ಮ ರಾಷ್ಟ್ರದ ವಿಶೇಷವಾಗಿ ರೈತರ ಹಿತಾಸಕ್ತಿಯಲ್ಲಿ ನಿರ್ಣಾಯಕ ಹೆಜ್ಜೆಯಾಗಿದೆ. ದಶಕಗಳಿಂದಲೂ ರಾಷ್ಟ್ರಕ್ಕೆ ನಕ್ಸಲ್ವಾದ ಎನ್ನುವುದು ಗಂಭೀರ ಸವಾಲನ್ನು ಒಡ್ಡುತ್ತಲೇ ಇದೆ. ಭಾರತವನ್ನು ನಕ್ಸಲ್ ಮುಕ್ತಗೊಳಿಸುವುದು ಒಂದು ಪ್ರಮುಖ ಸಾಧನೆಯಾಗಿದೆ. ಹಿಂದೊಮ್ಮೆ ನಕ್ಸಲೀಯರಿಂದ ಪೀಡಿತವಾಗಿದ್ದ ಪ್ರದೇಶಗಳಲ್ಲಿ ಇಂದು ಉತ್ಸಾಹ ತುಂಬಿದೆ. ಈ ಪ್ರದೇಶಗಳಲ್ಲಿ ಎಲ್ಲರನ್ನೊಳಗೊಳ್ಳುವ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಹೆಚ್ಚಿನ ಸಂಖ್ಯೆಯ ಆಟಗಾರರು ಬಸ್ತಾರ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿದ್ದರು ಮತ್ತು ಬಸ್ತಾರ್ ಪಂಡುಂನಲ್ಲಿ ಅನೇಕ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಜನರು ಈ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿದರು. ಮರಾಠಾ ಮಿಲಿಟರಿ ಸಂಪ್ರದಾಯಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಹೆಮ್ಮೆಯನ್ನು ಸಂರಕ್ಷಿಸಲು ನಿರ್ಮಿಸಲಾದ 12 ಕೋಟೆಗಳನ್ನು ಕಳೆದ ವರ್ಷ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಮತ್ತು ಈ ವರ್ಷ ಭಗವಾನ್ ಬುದ್ಧನ ಮೊದಲ ಧರ್ಮೋಪದೇಶದ ಸ್ಥಳವಾದ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಒಂದೆಡೆ ಭಾರತ ಭೂಮಿಯಲ್ಲಿ ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಸ್ಮಾರಕಗಳಿವೆ. ನಮ್ಮ ಹೆಮ್ಮೆ ಮತ್ತು ಅದ್ಭುತ ಸಂಪ್ರದಾಯಗಳನ್ನು ಸಂರಕ್ಷಿಸಲು ಹೋರಾಡುವ ನಮ್ಮ ಪ್ರಭಾವಶಾಲಿ ಸಾಮರ್ಥ್ಯದ ಸಂಕೇತಗಳನ್ನು ಕೂಡ ಇದು ಹೊಂದಿದೆ. ನನ್ನ ಪ್ರೀತಿಯ ಬಾಂಧವರೇ, ಭಾರತೀಯರೆಲ್ಲರ ಅಭಿವೃದ್ಧಿ ಮತ್ತು ಕಲ್ಯಾಣವೇ ವಿಕಸಿತ ಭಾರತ ನಿರ್ಮಾಣದ ವಾಸ್ತವ ಗುರಿಯಾಗಿದೆ. ತೆಲುಗು ಭಾಷೆಯಲ್ಲಿ ರಚನೆ ಮಾಡುವ ಮಹಾನ್ ರಾಷ್ಟ್ರಭಕ್ತ ಸಾಹಿತಿ ಗುರುಜಾಡ ಅಪ್ಪಾರಾವ್ ಅವರು ತಮ್ಮ ಒಂದು ಗೀತೆಯಲ್ಲಿ ಭಾರತೀಯರೆಲ್ಲರಿಗೂ ರಾಷ್ಟ್ರ ಪ್ರೇಮದ ಒಂದು ಅಮೂಲ್ಯ ಸಂದೇಶವನ್ನು ನೀಡಿದ್ದಾರೆ. ಅವರು ಹೀಗೆ ಹೇಳಿದ್ದಾರೆ: ದೇಶಮುನು ಪ್ರೇಮಿಂಚಮನ್ನ, ಮಂಚಿ ಅನ್ನದಿ ಪೆಂಚುಮನ್ನ, ದೇಶಮಂಟೇ ಮಟ್ಟಿ ಕಾದೋಯಿ, ದೇಶಮಂಟೇ ಮನುಷ್ಯಲೋಯಿ. ಈ ಸಾಲುಗಳ ಅರ್ಥವೆಂದರೆ ದೇಶವನ್ನು ಪ್ರೀತಿಸು, ಒಳ್ಳೆಯದನ್ನು ಹೆಚ್ಚಿಸು. ದೇಶವೆಂದರೆ ಕೇವಲ ಮಣ್ಣಲ್ಲ, ದೇಶವೆಂದರೆ ಸಮಸ್ತ ಮನುಷ್ಯರು. ಸಮಾಜದ ಪಾಲ್ಗೊಳ್ಳುವಿಕೆ ಮತ್ತು ಸರ್ಕಾರದ ಪ್ರಯತ್ನಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ, ಪ್ರತಿಯೊಂದು ನಗರದಲ್ಲಿ, ಭಾರತದ ಮನೆ ಮನೆಗಳಲ್ಲಿ ವಾಸಿಸುವ ಎಲ್ಲರೂ ಆರೋಗ್ಯದಿಂದ, ಸುಖ ಸಂತೋಷದಿಂದ ಮತ್ತು ಸಮೃದ್ಧತೆಯಿಂದ ಜೀವಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಬನ್ನಿ, ದೇಶ ಪ್ರೇಮದ ಈ ಎಲ್ಲರನ್ನೂ ಒಳಗೊಳ್ಳುವ ಮನೋಭಾವದೊಂದಿಗೆ ಸ್ವತಂತ್ರ ಭಾರತವನ್ನು ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಪರಿವರ್ತಿಸುವ ರಾಷ್ಟ್ರೀಯ ಪ್ರಯತ್ನಕ್ಕೆ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಧನ್ಯವಾದ. ಜೈ ಹಿಂದ್, ಜೈ ಭಾರತ್.
1: ಇದುವರೆಗೂ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80th ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದವನ್ನು ಕೇಳಿದಿರಿ. ಅನುವಾದ ರಾಧಾ ಪ್ರಸಾದ್, ನಿರ್ವಹಣೆ ರೋಸ್ಲಿನ್ ಮ್ಯಾಥ್ಯೂ, ನೆರವು ಚೈತ್ರಾ ಎನ್ಎಸ್, ವಾಚನ ಹಾಗೂ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
2: ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ಭಾರತದ 80th ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ ಫ್ರೀಡಂ ರಿದಮ್ಸ್ ಅ ಸಿಂಫನಿ ಆಫ್ ಫ್ರೀಡಂ. ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಹಾಗೂ ರಾಗಂ 24x7 ಡಿಟಿಎಚ್ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ, ಬೆಂಗಳೂರು. ಬನ್ನಿ, ದೇಶದ ಸ್ವಾತಂತ್ರ್ಯದ ಸಂಭ್ರಮವನ್ನು ಒಟ್ಟಾಗಿ ಆಚರಿಸೋಣ. ನಮ್ಮ ತಾಯ್ನಾಡಿಗೆ ಸಂಗೀತ ಲಯದಲ್ಲಿ ಗೌರವ ಸಲ್ಲಿಸೋಣ.
4: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
5: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
4: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
6: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
5: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
7: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
4: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
5: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
4: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಹಾಯ್, ಹಲೋ, ನಮಸ್ಕಾರ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಇವತ್ತಿನ ಕನಸಿನ ಲೋಕದಲ್ಲಿ ಸಾಕಷ್ಟು ಜನರ ಕನಸಿನ ಬಗ್ಗೆನೇ ಮಾತಾಡೋಣ. ನಮಗೆ 1947 ಸ್ವಾತಂತ್ರ್ಯ ಏನೋ ಸಿಕ್ತು, ಆದರೆ ಅದಕ್ಕೂ ಮುಂಚೆ ಸಾವಿರಾರು ಜನ ಸ್ವಾತಂತ್ರ್ಯ ಹೋರಾಟಗಾರರು ಕನಸು ಕಂಡಿದ್ದೇನು ಗೊತ್ತಾ? ನಮಗೆ ಸ್ವಾತಂತ್ರ್ಯ ಸಿಗಬೇಕು, ಬ್ರಿಟಿಷರಿಂದ ಸ್ವಾತಂತ್ರ್ಯ ತಗೊಳ್ಳೋದಕ್ಕೆ ನಮ್ಮ ಜೀವವನ್ನು ನಾವು ಬಲಿದಾನ ಕೊಟ್ಟರೂ ತೊಂದರೆ ಇಲ್ಲ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಬೇಕು ಅನ್ನೋ ಕನಸನ್ನು ಅವರು ಅವತ್ತು ಕಂಡಿದ್ದರಿಂದನೇ ಇವತ್ತು ನಾವು ಆರಾಮಾಗಿದ್ದೀವಿ. ಇವತ್ತು ನಿಮಗೆ ಒಬ್ಬರು ವೀರ ಮಹಿಳೆಯ ಕಥೆ ಹೇಳ್ತೀನಿ. ಅವರು ಭಾರತದ ಮೊದಲ ಮಹಿಳಾ ಗೂಢಾಚಾರಿಣಿ ನೀರಾ ಆರ್ಯ. ಇದು ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದಕ್ಕಿಂತ ಮುಂಚೆ ನಡೆದಿರೋ ಕತೆ, 1943 ಒಂದು ಕತೆ. ಅವ್ರು ಇವಾಗ ನಮ್ಮ ಜೊತೆ ಇಲ್ಲ, ಆದರೆ ಬ್ರಿಟಿಷರ ಹತ್ರ ಅವರು ಸಿಕ್ಕಾಕೊಂಡಾಗ ಎಷ್ಟೆಲ್ಲ ಕಷ್ಟಪಟ್ಟರು, ಅವರ ಜೀವನ ಹೇಗಿತ್ತು, ಅವರು ಹೇಗೆ ಗೂಢಾಚಾರಿಣಿಯಾಗಿ ಆ ಕೆಲಸವನ್ನು ಪಡ್ಕೊಂಡ್ರು, ಏನಿತ್ತು ಅವರ ಕತೆ, ಜೀವನದ ಕತೆ, ಅದನ್ನು ಇವತ್ತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಕತೆ ಕೇಳೋದಕ್ಕೆ ರೆಡಿ ಅಲ್ವಾ? ಆ ಕತೆ ಕೇಳಿದ್ಮೇಲೆ ನಿಮ್ಮ ಮನಸ್ಸಿನಲ್ಲೂ ಒಂದು ಸ್ವಲ್ಪ ನಮ್ಮ ದೇಶದ ಬಗ್ಗೆ ಹೆಮ್ಮೆ, ಅಭಿಮಾನ, ಭಕ್ತಿ ಪುಟಿದೆದ್ರೆ ಕತೆ ಹೇಳಿದಕ್ಕೂ ಸಾರ್ಥಕ ಆಗತ್ತೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಭಾರತದ ಮೊದಲ ಮಹಿಳಾ ಗೂಢಾಚಾರಿಣಿ ನೀರಾ ಆರ್ಯ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಅದು 1943 ಒಂದು ಕಗ್ಗತ್ತಲೆಯ ರಾತ್ರಿ. ಅಂಡಮಾನ್ನ ಸೆಲ್ಯುಲಾರ್ ಜೈಲ್ನ ಕಟ್ಟಕಡೆಯ ಕೋಣೆಯಲ್ಲಿ ಕಬ್ಬಿಣದ ಸಾಲುಗಳ ಹಿಂದೆ ಒಬ್ಬಳು ಯುವತಿ ನಿಂತಿದ್ಲು. ಅವಳ ದೇಹದ ಮೇಲೆಲ್ಲ ಗಾಯಗಳು, ರಕ್ತದ ಕಲೆಗಳು. ಬ್ರಿಟಿಷ್ ಅಧಿಕಾರಿ ರೋಷದಿಂದ ಕೂಗ್ದ, ನೇತಾಜಿ ಎಲ್ಲಿ ಅಡಗಿದ್ದಾರೆ ಹೇಳು, ಇಲ್ಲವೇ ಇಂದು ನಿನ್ನ ಕೊನೆಯ ದಿನ. ಅವಳು ನಿಧಾನವಾಗಿ ತನ್ನೆದೆಯತ್ತ ಬುಟ್ಟು ಮಾಡಿ ನಗುತ್ತಾ ಹೇಳಿದ್ಲು, ನೇತಾಜಿ ಇಲ್ಲಿಯೇ ಇದ್ದಾರೆ, ನನ್ನ ಹೃದಯದಲ್ಲಿ. ಅವರನ್ನು ಹೊರತಾಗಿಬೇಕಾದ್ರೆ ನನ್ನ ಹೃದಯವನ್ನೇ ಸೀಳಬೇಕು ಅಂತ ನೀರಾ ಆರ್ಯ ಕೆಚ್ಚದೆಯಿಂದ ಹೇಳ್ತಾರೆ. ಆ ಮಾತು ಕೇಳಿ ಅಧಿಕಾರಿ ಕುಪಿತಗೊಂಡು ಕೆಂಡದಂತಹ ಕಬ್ಬಿಣದ ಉಪಕರಣವನ್ನು ಕುಲುಮೆಯಿಂದ ತೆಗೆದು ಅವಳ ಎದೆಗೆ ಒತ್ತಿಯೇ ಬಿಟ್ಟ. ಚರ್ಮ ಸುಟ್ಟಿತು. ನೋವಿನಿಂದ ಆಕೆ ನರಳಾಡ್ತಾ ಇದ್ರು, ಆದರೂ ಅವರ ತುಟಿಯಿಂದ ಒಂದೇ ಒಂದು ಮಾತು ಕೂಡ ಹೊರಬರಲಿಲ್ಲ. ಅವರೇ ನೀರಾ ಆರ್ಯ, ಭಾರತದ ಮೊದಲ ಮಹಿಳಾ ಗೂಢಾಚಾರಿಣಿ ಅನ್ನುವಂಥ ಹೆಗ್ಗಳಿಕೆ ಪಡೆದವರು, ಪದಗಳಿಗೆ ಮೀರಿದ ತ್ಯಾಗ ಮಾಡಿದವರು. ಅವರ ಈ ತ್ಯಾಗದ ಹಿಂದೆ ಧೈರ್ಯ ಇದೆ, ಶೋಕವಿದೆ, ಮಿಗಿಲಾಗಿ ದೇಶಭಕ್ತಿ ಇದೆ. ನೇತಾಜಿ ಸುಭಾಷ್

ಸುಭಾಷ್ಚಂದ್ರ ಬೋಸ್ ಅವರ ಬಗೆಗಿನ ಸಮರ್ಪಣೆ ಅವರಲ್ಲಿದೆ. ಅಷ್ಟಕ್ಕೂ ಆಕೆ ಭಾರತದ ಮೊದಲ ಗೂಢಾಚಾರಿಣಿಯಾಗಿ ಸಾಹಸ ಮೆರೆದಿದ್ದು ಹೇಗೆ, ಅದರ ಹಿಂದೆ ಒಂದು ರೋಚಕ ಕತೆ ಇದೆ, ಹೇಳ್ತೀನಿ.

ನೀರಾ ಆರ್ಯ ಇವರು ಹುಟ್ಟಿದ್ದು ಉತ್ತರ ಪ್ರದೇಶದ ಶ್ರೀಮಂತ ಕುಟುಂಬದಲ್ಲಿ. 1902 ಮಾರ್ಚ್ 5 ಜನಿಸಿದ ಆಕೆನ ದೇಶಭಕ್ತಿಯ ಜ್ವಾಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜ್ನ ರಾಣಿ ಝಾನ್ಸಿ ರೆಸಿಮೆಂಟ್ನತ್ತ ಕೊಂಡೊಯ್ತು. ಆದರೆ ಆಕೆ ತಂದೆ ಚಿಕ್ಕ ವಯಸ್ಸಲ್ಲೇ ಅವಳ ವಿವಾಹವನ್ನು ಬ್ರಿಟಿಷ್ ಸೇನೆಯ CID ಇನ್ಸ್ಪೆಕ್ಟರ್ ಶ್ರೀಕಾಂತ್ ಜಯರಂಜನ್ ದಾಸ್ ಅವರೊಂದಿಗೆ ನೆರವೇರಿಸ್ಬಿಟ್ಟಿದ್ರು. ಆರಂಭದಲ್ಲಿ ಈ ದಾಂಪತ್ಯ ತುಂಬ ಚೆನ್ನಾಗೇ ಇತ್ತು. ಆದರೆ ಬರ್ತಾ ಅದು ದೇಶಭಕ್ತಿಯ ಪರೀಕ್ಷೆಯಾಗಿ ಪರಿವರ್ತನೆಗೊಂಡಿತು. ನೀರಾ ಅವರು ರಹಸ್ಯವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂದ್ ಫೌಜ್ನ ರಾಣಿ ಝಾನ್ಸಿ ರೆಜಿಮೆಂಟ್ಗೆ ಸೇರಿದ್ರು. ಅಲ್ಲಿಂದ ಅವರ ಜೀವನದಲ್ಲಿ ತ್ಯಾಗದ ಅಧ್ಯಾಯಗಳು ಆರಂಭ ಆದವು. ಒಂದಿನ ಶ್ರೀಕಾಂತ್ ಅವರು, ಅಂದರೆ ಅವರ ಪತಿ, ನೀರಾ ಅವರನ್ನು ಹಿಂಬಾಲಿಸಿ ರಹಸ್ಯ ಸಭೆಯ ಸ್ಥಳಕ್ಕೆ ತಲುಪಿ ನೇತಾಜಿ ಅವರ ಮೇಲೆ ಗುಂಡು ಹಾರಿಸೇ ಬಿಟ್ರು. ಆದರೆ ಗುರಿ ತಪ್ಪಿ ನೇತಾಜಿಯವರ ಚಾಲಕನನ್ನು ಈ ಗುಂಡು ತಲುಪ್ತು. ಆತ ಅಲ್ಲೇ ಅಸುನೀಗಿದ. ಈ ಸಂದರ್ಭದಲ್ಲಿ ತನ್ನ ದೇಶ ನಾಯಕನನ್ನು ರಕ್ಷಿಸೋ ಸಲುವಾಗಿ ನೀರಾ ಕಿಂಚಿತ್ತು ಹಿಂದೆ ಮುಂದೆ ನೋಡದೆ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡೇ ಬಿಟ್ರು. ತನ್ನ ಪತಿಯನ್ನೇ ಚಾಕುವಿನಿಂದ ಇರಿದು ಕೊಂದು ಹಾಕಿದರು. ಆಕೆಯ ಈ ಕಾರ್ಯ ಅವರ ವೈಯಕ್ತಿಕ ಜೀವನದ ಅತ್ಯಂತ ಕರಾಳ ಭಾಗವಾಗಿತ್ತು. ಆದರೆ ನೇತಾಜಿಯವರು ಆಕೆಯ ಧೈರ್ಯಕ್ಕೆ ಮೆಚ್ಚಿ ಅವಳನ್ನು ಆಜಾದ್ ಹಿಂದ್ ಫೌಜ್ನ ಮೊದಲ ಮಹಿಳಾ ಗೂಢಾಚಾರಿಕೆಯಾಗಿ ನೇಮಿಸಿದರು. ಅವಳನ್ನು ನೀರಾ ನಾಗಿನಿ ಅಂತ ಕರೆದರು. ನೀರಾ ನಾಗಿನಿ ಅಂದರೆ ಸರ್ಪಗಳ ರಾಣಿಯಂತೆ ತೀಕ್ಷ್ಣಮತಿ ಅಂತ ಹೇಳಿ ಅರ್ಥ. ಇಲ್ಲಿಂದ ಅವರು ಗೂಢಾಚಾರಿಣಿಯಾಗಿ ಆಕೆ ಜೀವನದ ಗತಿಯೇ ಬದಲಾಯಿತು. ಸಾಹಸ ಧೈರ್ಯ ಆಕೆಯ ಗುರುತಾಯಿತು. ಅವರು ಮಾಡಿದ ಸಾಹಸದ ಪಟ್ಟಿ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಣ. ಸದ್ಯಕ್ಕೆ ಈ ಗೀತೆ ಕೇಳಿ.

ಸುಭಾಷ್ ಚಂದ್ರ ಬೋಸ್ ಅವರು ನೀರಾ ಆರ್ಯಾಗೆ ನೀರಾ ನಾಗಿನಿ ಅನ್ನುವಂಥ ಒಂದು ಬಿರುದು ಕೊಡ್ತಾರೆ. ಅದಾದ ಮೇಲೆ ಅವರ ಸಾಹಸದ ಕತೆ ಕೇಳಿ. ಗೂಢಚರ್ಯೆಯಲ್ಲಿ ನೀರಾ ಅವರು ಸರಸ್ವತಿ ರಾಜಮಣಿ ಇವರ ಜೊತೆಗೂಡಿ ಕೆಲಸ ಮಾಡ್ತಾರೆ. ಸರಸ್ವತಿ ರಾಜಮಣಿ ಅನ್ನೋರು ಐಎನ್ಎನ ಮಿಲಿಟರಿ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಕೆಲಸ ಮಾಡಿದ ವೀರಾಂಗನೆ. ಇವರಿಬ್ಬರು ಹುಡುಗರ ವೇಷ ಧರಿಸಿ ಬ್ರಿಟಿಷ್ ಅಧಿಕಾರಿಗಳ ಮನೆ ಹಾಗೂ ಶಿಬಿರಗಳಲ್ಲಿ ಗುಪ್ತಚರ ಮಾಹಿತಿಯನ್ನು ಸಂಗ್ರಹ ಮಾಡ್ತಾಯಿದ್ರಂತೆ. ಶಸ್ತ್ರಾಸ್ತ್ರಗಳನ್ನು ಕಳ್ಳಸಾಗಾಣಿಕೆ ಮಾಡ್ತಾಯಿದ್ರು. ಒಂದು ಬಾರಿ ಏನಾಯ್ತಂದ್ರೆ ಅವರ ಸಹೋದ್ಯೋಗಿ ದುರ್ಗಾಮಲ್ಲ ಗೋರ್ಖ ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ದಾಗ ನೀರಾ ಮತ್ತು ಸರಸ್ವತಿ ತೃತೀಯ ಲಿಂಗಿಗಳಂತೆ ವೇಷ ಧರಿಸಿ ಜೈಲಿಗೆ ನುಗ್ಗಿ ಮಾದಕ ದ್ರವ್ಯ ಕೊಟ್ಟು ಕಾವಲುಗಾರರನ್ನು ಮೂರ್ಛೆ ಹೋಗುವಂತೆ ಮಾಡಿ ಅವರನ್ನ ರಕ್ಷಿಸಿದ್ರಂತೆ. ಆದರೆ ತಪ್ಪಿಸಿಕೊಳ್ಳುವಾಗ ಸರಸ್ವತಿ ಅವರ ಕಾಲಿಗೆ ಗುಂಡು ತಗಲಿತ್ತು. 3 ದಿನಗಳ ಕಾಲ ಕಾಡಿನ ಮರದ ಮೇಲೆ ಅಡಗಿಕೊಂಡು ಅವರು ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ರಂತೆ. ನೇತಾಜಿ ಇವರ ಸಾಹಸಕ್ಕೆ ಮೆಚ್ಚಿ ನೀರಾ ಅವರನ್ನ ಕ್ಯಾಪ್ಟನ್ ಹಾಗೂ ಸರಸ್ವತಿ ಅವರನ್ನ ಲೆಫ್ಟಿನೆಂಟ್ ಆಗಿ ನೇಮಿಸಿದ್ರಂತೆ. ಹಾಗೇನೆ ನೀರಾ ಆರ್ಯ ಅವರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಭದ್ರತೆಯ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತಂತೆ. ಒಂದು ಕೆಟ್ಟ ದಿನ, ಒಂದು ಬ್ಯಾಡ್ ಡೇ, ನೀರಾ ಆರ್ಯ ಅವರು ಬ್ರಿಟಿಷರ ಕೈಗೆ ಸಿಕ್ಕಿಬೀಳ್ತಾರೆ. ಆಗ ಅವರು ಅನುಭವಿಸಿದ ಯಾತನೆ ಇದೆಯಲ್ಲ, ಅದು ಅತಿ ಘೋರ. ಅದ್ರ ಬಗ್ಗೆ ಮಾತಾಡೋಣ ಈ ಹಾಡು ಕೇಳಿ.

ಮೀರಾ ಆರ್ಯ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವುದೋ ಒಂದು ಕಾರ್ಯಾಚರಣೆಯಲ್ಲಿ ಒಂದು ಮುಗಿಸ್ಕೊಂಡು ಕಾರ್ಯಾಚರಣೆಯನ್ನು ಮುಗಿಸ್ಕೊಂಡು ಬಂದಾಗ ಗೂಢಾಚಾರಣಿಯಾಗಿ ಬ್ರಿಟಿಷರ ವಿರುದ್ಧ ಮಾಹಿತಿಗಳನ್ನು ಸಂಗ್ರಹಿಸಿ ಆಜಾದ್ ಹಿಂದ್ ಫೌಜ್ಗೆ ತಲುಪಿಸುತ್ತಿದ್ದ ಮೀರಾ ಅವರು ಒಂದು ದಿವಸ ಬ್ರಿಟಿಷರ ಕೈಗೆ ಸಿಕ್ಕಿಬೀಳಬೇಕಾದ ಪರಿಸ್ಥಿತಿ ಬಂದೇ ಬಿಟ್ಟು. ಬ್ರಿಟಿಷರು ಆಕೆ

ಸಾವಿರಾರು ಸುಮಾರು ವರ್ಷಗಳ ಕಾಲ ಜೈಲಲ್ಲಿಟ್ಟು ಹಿಂಸೆ ಕೊಟ್ಟಿದ್ರು. ಕಾಲಪಾನಿ ಜೈಲಿನಲ್ಲಿ ವರ್ಷಗಳ ಕಾಲ ಇಟ್ಟು ಕ್ರೂರ ಚಿತ್ರ ಹಿಂಸೆಯನ್ನು ಮಾಡ್ತಾಯಿದ್ರು. ಪ್ರತಿ ಶಿಕ್ಷೆಯನ್ನ ಆಕೆ ಸಹಿಸಿಕೊಂಡೇ ಹೊರತು ನೇತಾಜಿ ಸುಭಾಷ್ ಚಂದ್ರರ ಕಾರ್ಯಾಚರಣೆ ಬಗ್ಗೆ, ಅವ್ರು ಎಲ್ಲಿದ್ದಾರೆ ಬಗ್ಗೆ ಅನ್ನೋ ಒಂದೇ ಒಂದು ರಹಸ್ಯವನ್ನು ಕೂಡ ಆಕೆ ಬಾಯ್ಬಿಡಲಿಲ್ಲ. ನೇತಾಜಿಯವರ ಸ್ಥಳದ ಬಗ್ಗೆ ಮಾಹಿತಿ ನೀಡುವಂತೆ ಒತ್ತಡ ಹೇರಿ ತೀವ್ರವಾಗಿ ದೈಹಿಕವಾಗಿ ಮಾನಸಿಕವಾಗಿ ಚಿತ್ರಹಿಂಸೆ ನೀಡಿದ್ರೂ ಕೂಡ ಆಕೆ ನೇತಾಜಿ ನನ್ನ ಹೃದಯದಲ್ಲಿದ್ದಾರೆ, ನನ್ನಲ್ಲಿದ್ದಾರೆ ಅಂತ ಹೇಳಿದ್ರೆ ಹೊರತು ಅವರ ಬಗ್ಗೆ ತುಣುಕು ಮಾಹಿತಿಯನ್ನು ಕೂಡ ಬ್ರಿಟಿಷರಿಗೆ ಬಿಟ್ಕೊಡಲಿಲ್ಲ. ಆಕೆ ನನ್ನ ಹೃದಯದಲ್ಲಿ ಇದ್ದಾರೆ ಅಂತ ಅಂದಾಗ ಜೈಲರ್ಗಳು ಅವಳ ಎದೆಗೆ ಬೆಂಕಿಯಿಂದ ಬರೆ ಎಳೆದು ಸ್ತನಗಳನ್ನು ವಿಕೃತಗೊಳಿಸೋ ಪ್ರಯತ್ನ ಮಾಡ್ತಾಯಿದ್ರಂತೆ. ಆದರೂ ಆಕೆ ಎದೆಗುಂದದೆ ಅಚಲವಾಗಿ ದೇಶಭಕ್ತಿ ಮೆರೆದಿದ್ರು. ನಮ್ಮ ಸ್ವಾತಂತ್ರ್ಯದ ನಂತರ 1947 ಆಕೆಯನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತಂತೆ. ಎಷ್ಟು ದೇಶಭಕ್ತಿ ಇರುತ್ತೆ ಅಲ್ವಾ? ಹಾಗಾದರೆ ಎಷ್ಟೇ ಚಿತ್ರಹಿಂಸೆ ಕೊಟ್ಟರೂ ನನ್ನ ದೇಶ ಅನ್ನೋ ಒಂದು ಅಭಿಮಾನ, ಹೆಮ್ಮೆ ಆಕೆಯ ಮನಸ್ಸಿನಲ್ಲಿ, ಹೃದಯದಲ್ಲಿ, ರಕ್ತದ ಕಣ ಕಣುವಿನಲ್ಲೂ ಕೂಡ ಆ ದೇಶಭಕ್ತಿ ಅನ್ನೋದು ಹರಿತಾ ಇತ್ತಂತೆ. ಅವರ ಅಪ್ರತಿಮ ತ್ಯಾಗ ಮಾಡಿದ್ರೂ ಕೂಡ ಅವ್ರಿಗೆ ಯಾವುದೇ ಥರ ಪುರಸ್ಕಾರದ ಮನ್ನಣೆ ಅವರು ಪಡೀಲಿಲ್ಲ. ಅದವರಿಗೆ ಇಷ್ಟ ಇರಲಿಲ್ಲ. ನಾನು ದೇಶಕ್ಕೋಸ್ಕರ ಮಾಡಿದ್ದೀನಿ, ನನಗೆ ಯಾವುದೇ ಪುರಸ್ಕಾರ ಬೇಕಿಲ್ಲ ಅಂತ ಎಲ್ಲ ಪುರಸ್ಕಾರವನ್ನು ಅವರು ತಿರಸ್ಕರಿಸಿದ್ರಂತೆ. ಅವರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀನಿ. ಮುಂದಿನ ಗೀತೆ ಕೇಳಿ.

ನೀರಾ ಆರ್ಯ ಅವರು ಅಪ್ರತಿಮ ತ್ಯಾಗವನ್ನು ಬಲಿದಾನವನ್ನು ಮಾಡಿದರೂ ಕೂಡ ಯಾವುದೇ ಪುರಸ್ಕಾರವನ್ನು ಪಡೀಲಿಲ್ಲ. ಅವರು ಸಿರಿವಂತ ಕುಟುಂಬದಲ್ಲಿ ಜನಿಸಿದರೂ ಕೂಡ ದೇಶಕ್ಕಾಗಿ ಆಕೆ ತುಳಿದಿದ್ದು ಸಂಘರ್ಷದ ಹಾದಿಯನ್ನು. ಸ್ವಾತಂತ್ರ್ಯ ಬಂದ ಬಳಿಕ ಕೂಡ ಆಕೆ ಸರ್ಕಾರದಿಂದ ಕೂಡ ಯಾವುದೇ ಗೌರವವನ್ನು ಪಡೀಲಿಲ್ಲ, ಅದನ್ನು ಆಕೆ ಬಯಸಲೂ ಇಲ್ಲ. ಹೈದರಾಬಾದ್ನಲ್ಲಿ ಬಡತನದಲ್ಲಿ ಹೂವು ಮಾರಾಟ ಮಾಡಿ ಜೀವನ ನಡೆಸ್ತಾ ಇದ್ರಂತೆ. ಸರ್ಕಾರಿ ಪಿಂಚಣಿ ಕೂಡ ಬೇಡ ಅಂತ ಹೇಳಿ ತಿರಸ್ಕರಿಸಿದ್ರಂತೆ. 1998 ಆಕೆ ಇಹಲೋಕ ತ್ಯಜಿಸಿ ಅಮರತ್ವವನ್ನು ಪಡೆದ್ರು ಅಂತ ಹೇಳ್ತಾರೆ. ನೀರಾ ಆರ್ಯ ಅವರ ಕತೆ ಕೇವಲ ಧೈರ್ಯದ ಕತೆ ಅಲ್ಲ, ಅದು ದೇಶಕ್ಕಾಗಿ ಪ್ರೀತಿ, ಕುಟುಂಬ, ಗೌರವ ಎಲ್ಲವನ್ನು ತ್ಯಾಗ ಮಾಡಿದ ವೀರ ಮಹಿಳೆಯ ಕತೆ. ಆಕೆಯ ಜೀವನಗಾಥೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ತ್ಯಾಗವನ್ನು ಎತ್ತಿ ತೋರಿಸುತ್ತೆ. ಅವರ ಜೀವನ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ತ್ಯಾಗದ ಅತ್ಯುನ್ನತ ಉದಾಹರಣೆ ಕೂಡ ಆಗಿದೆ. ಪತಿ, ಕುಟುಂಬ, ದೇಹದ ಗೌರವ, ಸುಖಿ ಜೀವನ ಎಲ್ಲವನ್ನ ದೇಶಕ್ಕಾಗಿ ಬಲಿಕೊಂಡು

ಭಟ್ ಅವರು ತನ್ನ ಹೃದಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನು ಮಾತ್ರ ಹೊತ್ತುಕೊಂಡು ಕಾಲಾಪಾನಿಯ ಕಗ್ಗತ್ತಲೆಯಲ್ಲಿ ಧೈರ್ಯದಿಂದ ನಿಂತಿದ್ರಂತೆ. ಅವರ ರಕ್ತದಿಂದ ಬರೆದ ಜೀವನ ಕತೆ ಇತಿಹಾಸದಲ್ಲಿ ದೀರ್ಘಕಾಲ ಮರೆಯಾಗೇ ಇತ್ತು. ಯಾರಿಗೂ ಈ ಒಂದು ಸಾಹಸದ ಕತೆ ಗೊತ್ತೇ ಇರಲಿಲ್ಲ. ಆದರೆ ಇತ್ತೀಚೆಗೆ ಅದು ಬೆಳಕಿಗೆ ಬರ್ತಾ ಇದೆ, ಸ್ಮಾರಕಗಳು, ಪುಸ್ತಕ, ಚಲನಚಿತ್ರ ಇದೆಲ್ಲದರ ಮೂಲಕ. ಸ್ವಾತಂತ್ರ್ಯ ಅನ್ನೋದು ನಮಗೆ ಬರೀ ಅದು ಕೇವಲ ಯುದ್ಧ ಭೂಮಿಯಲ್ಲಿ ಗೆದ್ದಿದ್ದಲ್ಲ, ಅನೇಕ ಅನಾಮಧೇಯ ಹೃದಯಗಳು ಸಹಿಸಿದ ನೋವಿಂದ, ರಕ್ತಪಾತದಿಂದ, ಬಲಿದಾನದಿಂದ, ಕಣ್ಣೀರಿನಿಂದ ನಮಗೆ ಸಿಕ್ಕಿರೋದು ಈ ಸ್ವಾತಂತ್ರ್ಯ. ಅವರಂತಹ ವೀರಾಂಗನೆಯರ ತ್ಯಾಗ ಇಲ್ಲದೆ ಇದ್ದರೆ ಇವತ್ತಿನ ಭಾರತ ಇರ್ತಾ ಇರಲಿಲ್ಲ. ಅವರ ಕತೆ ಶಾಶ್ವತ ಆಗಿ ಉಳಿಲಿ. ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಧೈರ್ಯ ನಿಷ್ಠೆಯ ದೀಪವಾಗಿ ಉರಿಯಲಿ. ನಾವು ನಮ್ಮ ಮಕ್ಕಳಿಗೆ ಯಾವುದ್ಯಾವುದೋ ಕತೆಗಳನ್ನು ಹೇಳ್ತೀವಿ, ಏನೇನೋ ಮೂವೀಸ್ನ ತೋರಿಸ್ತೀವಿ, ಆದರೆ ನಮ್ಮ ದೇಶಭಕ್ತಿಯ ಕತೆಗಳನ್ನು ಅವ್ರಿಗೆ ಹೇಳಿ, ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚರಿತ್ರೆಯನ್ನು ಅವ್ರಿಗೆ ತಿಳಿಸ್ಕೊಡಿ, ಅವರಲ್ಲೂ ದೇಶಭಕ್ತಿ ಬೆಳೆಯಲಿ.

ನಿಜವಾಗ್ಲೂ ದೇಶವನ್ನು ಕಾಯುವ ಯೋಧರಿಗೆ, ನಮ್ಮ ದೇಶದ ಬೆನ್ನೆಲುಬಾಗಿ ನಿಂತಿರುವ ರೈತರಿಗೆ ದೊಡ್ಡದೊಂದು ಸಲಾಂ ಹೊಡಿಲೇಬೇಕು. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆದಿಂದ, ನಮಸ್ಕಾರ ಮೇಡಮ್. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಮ್ಮ ದೇಶದ ಮಹನೀಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅಂತಿದ್ದಾರೆ. ಕಾರ್ಯಕ್ರಮ ಸೂಪರ್. ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನ ನಿಮ್ಮ ನಿರೂಪಣೆಯ ಕತೆ ಕೇಳಿ ಮೈ ಜುಮ್ ಅಂತ ಇದೆ. ಆ ಹಿರಿಯ ಜೀವಿಗಳ ಬಲಿದಾನದಿಂದ ಇಂದು ನಾವು ನೆಮ್ಮದಿ ಜೀವನ ನಡೆಸ್ತಾ ಇದ್ದೀವಿ. ಅವರ ಆತ್ಮಗಳಿಗೆ ನಮನ ಅಂತಿರೋದು ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ಯ ಅವರು, ಹೃದಯ ತುಂಬಿ ಬರುವ ಹಾಡುಗಳು ಕೇಳಿದಾಗ ನಮ್ಮಲ್ಲಿನ ದೇಶಭಕ್ತಿ ಇನ್ನಷ್ಟು ಇಮ್ಮಡಿಗೊಂಡಿತು ಅಂತ ಹೇಳ್ತಿದ್ದಾರೆ. ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಹೋರಾಡಿದ ಸಾಕಷ್ಟು ವಿಷಯ ತಿಳಿಸ್ತಾ ಇದ್ದೀರಾ. ಮಾಹಿತಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಕಾರ್ಯಕ್ರಮದ ಜೊತೆಗೆ ನಿಮ್ಮ ನಿರೂಪಣೆ ಕೂಡ ಸೂಪರ್ ಆಗಿದೆ ಅಂತಿರೋದು ಯಶಸ್ವಿನಿ ಗರ್ಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆಯಿಂದ. ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ, ಹೌದು, ಎಷ್ಟೋ ಜನ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ನಲ್ಲಿ ಹೀಗೆ ಮರೆಯಲ್ಲಿ ಮರೆಯಾದವರು ತುಂಬ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ನಿರೂಪಣೆ ಎಲ್ಲ ಸೂಪರ್ ಆಗಿದೆ ಅಂತಿರೋದು ಶ್ರೀನಾಥ್ ಅವರು ಮಾಗಡಿ ರೋಡ್ನಿಂದ. ದೇಶಕ್ಕಾಗಿ ತನು ಮನ ಧನ ಸಮರ್ಪಣೆ ಮಾಡಿ ಇವರ ಜೀವ ಜೀವನವನ್ನೇ ಕೊಟ್ಟು ಹುತಾತ್ಮರಾದ ದೇಶಭಕ್ತರಿಗೆ ನಮ್ಮದೊಂದು ಗೌರವ ನಮನ ಅಂತಿರೋದು ಹರೀಶ್ ಅವರು ಮಲ್ಲೇಶ್ವರದಿಂದ. ನಿಮ್ಮ ಮಕ್ಕಳಿಗೂ ಕೂಡ ಆದಷ್ಟು ದೇಶಭಕ್ತಿಯ ಕಥೆಗಳನ್ನು, ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನು ಮಾಡಿಕೊಡಿ. ಅವರಲ್ಲೂ ಈಗಿನಿಂದನೇ ನೀವು ದೇಶಭಕ್ತಿಯನ್ನು ಬೆಳೆಸಿದ್ರೆ ನಮ್ಮ ದೇಶದ ಯುವ ಪೀಳಿಗೆ ತುಂಬ ಚೆನ್ನಾಗಿರುತ್ತೆ.

ಇವತ್ತು ನಾವು ನಮ್ಮ ಮನೆಯಲ್ಲಿ ಬೆಚ್ಚಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ದೇಶದ ಗಡಿಯಲ್ಲಿ ತಮ್ಮ ಕುಟುಂಬವನ್ನು ಬಿಟ್ಟು ಹಗಲು ರಾತ್ರಿ ಅನ್ನದೇ ತಮ್ಮ ಜೀವನ ಪಣಕ್ಕಿಟ್ಟು ನಮ್ಮ ದೇಶವನ್ನು ಕಾಯ್ತಾ ಇರುವ ವೀರ ಯೋಧರು, ಸೈನಿಕರು. ಹಾಗೆಯೇ ಇವತ್ತು ನಾವು ಒಂದು ತುತ್ತು ಊಟ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ದೇಶದ ಬೆನ್ನೆಲುಬಾಗಿ ನಿಂತಿರುವ ರೈತರು. ನಾವು ಇವತ್ತು ತಗೊಂಡಿರುವ ಜೀವನ ಇದೆ ಅಲ್ಲ, ಸ್ವಾತಂತ್ರ್ಯ ಇದೆ ಅಲ್ಲ, ಅದಕ್ಕೆ ಸಾವಿರಾರು ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಅವರ ಜೀವನವನ್ನು ಬಲಿದಾನ ಮಾಡಿದ್ದಾರೆ, ಪಣಕ್ಕಿಟ್ಟಿದ್ದಾರೆ. ದೇಶಭಕ್ತಿ ಅನ್ನೋ ಒಂದು ಆ ಒಂದು ಬರೀ ಆ ಒಂದು ಭಕ್ತಿಗೋಸ್ಕರ ತಮ್ಮ ರಕ್ತದ ಕಣಕಣದಲ್ಲೂ ದೇಶಭಕ್ತಿಯನ್ನು ತುಂಬಿಸ್ಕೊಂಡು ಅವರ ಜೀವನವನ್ನು ಪಣಕ್ಕಿಟ್ಟು ಎಷ್ಟೋ ಚಿತ್ರಹಿಂಸೆಗಳನ್ನು ತಡ್ಕೊಂಡು ಕೂಡ ನಮ್ಮ ದೇಶವನ್ನು ನಮಗೆ ಉಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಯವ್ರಿಗೂ ಕೂಡ ಈ ದೇಶಭಕ್ತಿಯನ್ನು ಹಂಚೋಣ. ನಮ್ಮ ದೇಶ ನಮ್ಮ ಹೆಮ್ಮೆ. ಇವತ್ತು ಲಾಲಿ ಹಾಡು ಪ್ಲೇ ಆಗಲ್ಲ, ಅದ್ರ ಬದಲು ಇಂತಹ ಸಾವಿರಾರು ಸಾಧನೆ ಮಾಡಿದ ವೀರ ಯೋಧರಿಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಸೆಲ್ಯೂಟ್. ಅವರೆಲ್ಲರಿಗೋಸ್ಕರ ಗೌರವ ಪೂರ್ವಕವಾಗಿ ಈ ಗೀತೆ.

Ha!